0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ

0: ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನು ಅದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ, ಅಲ್ಲ ಮರ್ರೆ ನಮ್ದು ಪರಂಗಿಪೇಟೆ ಆಚೆ ಮಂಗಳೂರು ಅಂದ್ರು, ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ, ಹುಷಾರಿದ್ರ್ಯಾ?
1: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಆದಂದ್ರೆ ಭಾರಿ ಚಂದ ನನ್ ಬಗ್ಗೆ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
0: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರತ್ತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವ್ರು ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೆ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
1: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
0: ಕಾಳಜಿ,
1: ಹಾ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಒಮ್ಮೆ ನಾವು ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡ್ ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
0: ಅಲ್ಲದೆ
1: ನನ್ನ ಫೀಲಿಂಗ್ಸ್,
0: ನಿಮ್ಮ ಫೀಲಿಂಗ್ಸ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗೆ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆಯ್ತು. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತೆ ಎಷ್ಟು ಚಂದ ಅಲ್ಲ ಮರೀತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
1: ಖಂಡಿತ.
0: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯ ಒಂದು ಎಂಕ್ಲೆಗೆ ಆ ಪೂಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
1: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದೋ, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದೋ. ಅರೆ ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ರೆ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ ನಮ್ದು ಇಲ್ಲಿದ ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ತಿಂಗಳೇನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ, ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆರು ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರು ನೋಳಿ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದ್ ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಎಂತಕ್ಕಿದ್ದಲ್ಲಿ ಹಾಕಿ, ಅಲ್ಲ ನೀವು ಹೇಳಿದ್ಯಲ್ಲ ಅರ್ಧಿಡ ಅಂದೇಳಿ. ಅಯ್ಯೋ ಮರೈತಿ, ಕುಂದಾಪುರ ಕನ್ನಡ ಅರ್ಧಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
0: ಮಾಯಿ ನಿಮ್ಮನ್ನ ಅರಿತಿದ್ರು
1: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ, ಎಲ್ಲ ಆಗ್ತಂದ್ರೆ ನಾವು ಈ ಇವೆಂಟ್ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವು ಈ ಚಾನಲಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದ, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ, ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರತ್ತ. ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಹತ್ರ ಹೇಳುವ ಹಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಡ್ ಗಿರೀಶ್, ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ, ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದು ಬೇರೇನೂ ಆಗಿರುತ್ತೆ. ಇದು ನಂಗೆ
0: ಗಮ್ಮತ್,
1: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗಲೂ ಹೇಳ್ತೇನೆ ಅದು ಮಂಗಳೂರು ಕನ್ನಡ ಒಂದು ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
0: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
1: ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ. ಅವನಿಗೆ ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡು, ಅದ್ರ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀ ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡು, ಇಲ್ಲ ಕನ್ನಡವೇ ಮಾತಾಡು, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನ ಒಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವು ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಗಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
0: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
1: ಎಕ್ಸಾಕ್ಟ್ಲಿ
0: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
1: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
0: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
1: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ಟರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್. ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತೀವಿ, ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂಥದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂಥ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದರೂ ಅವರು ಜವಾಬ್ದಾರಿ ಕೊಟ್ಟರು, ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟು ನಾನು ಮಾಡ್ಕೊಂಡು
0: ಭಾರಿ ಖುಷಿಯಲ್ಲಿ
1: ಖುಷಿಯಲ್ಲಿ ಆ್ಯಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
0: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸ ಕೇಳಿದ್ರೆ ಟೈಮ್ ಗೀ ಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಈಗ ಅಲ್ಲಿ ಗಂಡ ಕಾಯ್ತಾರೆ ಮೈ ಬೈತರು ಈ ತರ ಯು ಡೋಂಟ್ ಥಿಂಕ್ ಅಲ್ಲ. ಯೂಶ್ವಲಿ ನೀವು ಅದು ಮಾಡೋದಿಲ್ಲ, ನೀವು ಅದು ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳು ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿಯಲ್ಲಿ ತಕಂತಿಲ್ಲ ಅಂತ ಕೇಳ್ರೆ ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್ತೆ. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನೇನ್ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇದ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ್ ಕಂಡ್ರೆ ಅಕ್ಷತಾ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿಯಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಹಾಕಿದ್ರು ಅಲ್ಲೂ ಇದ್ರು ಅಲ್ದ. ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
1: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯ್ತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ, ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋಗ್ತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ, ಇಲ್ಲ ಫಾರಿನಿಗೆ ಹೋಯ್ಕೋ, ಇಲ್ಲ ಊರಿಗೆ ಬಿಟ್ಟೆ ಎಲ್ಲೋ ಹೋಯ್ಕಂತಾದ್ರೆ, ಬೆಳಿಗ್ಗೆ ರಾತ್ರಿಡಿ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಏಪ್ಸಿ ಅವ್ರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸೋಳು ನಾನೇ.
0: ಕರೆಕ್ಟ್.
1: ಆದರೆ ನನಗೆ ಅಂತ ಹೇಳುವಂತದ್ದು ಯಾವ್ದೋ ಒಂದು ಸಮ್ಮೇಳನವೋ ಯಾವ್ದೋ ಒಂದು ಸಂಘಟನೆಯೋ ಯಾವ್ದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂತದ್ದು ಒಂದು ದೊಡ್ಡ ಡ್ರಾಬ್ಯಾಕ್. ಅದು ಎಸ್ಪೆಷಲಿ ನಮ್ಗೆ ಲೇಡೀಸ್ ಅಲ್ಲಿ, ನೀವು ಯಾವಾಗ ನನಗೆ ಅಂತ ಹೇಳುವಂತದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಅವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿ ಅಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಂತ ಇದ್ದೆ. ನಾನು ಅದನ್ನು ತುಂಬಾ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಣಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಣದನ್ನ ಬಿಡ್ತು ಕಾಣಿ. ಒಂದು ಒಂದು ಇದಿದೆ ಏನಂದ್ರೆ, ಒಂದು ಸಲಕ್ಕೆ ನಮಗೆ ಮದುವೆ ಆಯ್ತು, ಮದುವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಣದನ್ನ ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಣಕ್ಕೆ ಶುರು ಮಾಡ್ತು. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿ ಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮ್ಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರು ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗ ಹೇಳೋದಿತ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ್, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನ್ಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕಂದ್ರೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಪ್ಪರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೇ. ಬಚ್ಚ ಎಲ್ಲಿದ್ರು ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
0: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದ್ ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿ ಬದಲಾಗಿ ಬಿಡುತ್ತೆ.
1: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ. ಅದು ತನ್ನಷ್ಟೇ, ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗ್ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವ್ರು ಬಂದ ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬ ಪ್ರೌಡ್ಲಿ ಹೇಳ್ಕೊಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೇ ಬಿಡು ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳುದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ GPT ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲಾರು ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದು ಆ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು ಮಕ್ಕಳಿಗೂ ಹೆದರುತ್ತಿದ್ದು. ಸೀ, ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗೆ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಇತ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡ್ಕೆ
0: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತತ್ತ, ನೀವು ಲೈಕ್ ಓದ್ತ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ 20 ಲೈಕ್ ಓದ್ತ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ, ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
1: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಹಾಕ್ತಾಗ್ಲಿ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರಿದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬಾ ಕೆಲವೊಮ್ಮೆ ಇವರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರಿದು ಬಾಟಮ್ ಐಟಮ್ ಅಂತದೆಲ್ಲ ಇದು ಅಂದ್ರೆ ನನಗೆ ನನ್ನ ಕಮ್ಯುನಿಕೇಶನ್ಗೆ ಯಾವುದು ಬೇಕಾಗುತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿಯಾಗಿ ಅದನ್ನು ಒಂದು ವಿಷಯವನ್ನ ಇಳ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕ್ಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡೋ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಅದು ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
0: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
1: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತೆ.
0: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ, ಯೂಶುವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ. ಹೆಣ್ಮಕ್ಳು ಅಂತ ಕೇಂದ್ರ ಆಚೆಗೋತ ಇಚ್ಚಿಗೋತ ಹಿಡ್ಲೇನ್ ಅಂತ ಇತ್ತು. ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
1: ಇದ್ರೆ
0: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ, ರಾತ್ರಿ ಹೊತ್ತು. ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
1: ನಮ್ಗೂ ಆ ಸೌಭಾಗ್ಯ ಇಲ್ಲ, ನಾವು ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿ ಅವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
0: ನಿಜ ಇಲ್ಲ.
1: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
0: ಕರೆಕ್ಟ್.
1: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕು ಅಂತ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
0: ಎಕ್ಸಾಕ್ಟ್ಲಿ.
1: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಗೊತ್ತಿತ್ತ ಮಾರೈತಿ ಅವಳ ಮನೆ ಕತ್ತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ.
0: ನಾವು ಹೆಣ್ಮಕ್ಳು ತುಂಬಾ ಮಾಡ್ತೋ, ಇದು ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
1: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು 1 ಗಂಟೆ ಮಾಡೋದನ್ನ 1/2 ಗಂಟೆ ಮಾಡಿ, ಉಳಿದ 1/2 ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ 1/2 ಗಂಟೆ ಒಟ್ಟಿಗೆ ಇನ್ನ 1/2 ಗಂಟೆಯು ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋ ಕಾತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರ್ ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನ್ ಡೈಲಿ ಹೋತ್ವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗ್ದಿದ್ರು ಸಮೇತ ನಿಮ್ಮಲ್ಲಿ ಅಂದ್ರೆ ಆ ಡೈಲಿಗೆ ಆ 1.5 ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು PUC ಅಲ್ಲೆಲ್ಲ ಓದೋದ್ ನೆನ್ಪಿತ್ತು ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ 1/2 ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ 1/2 ಗಂಟೆ ಹೋಗ್ತದೆ. ಈ 1 ಗಂಟೆಯನ್ನು ಒಟ್ಟಿಗೆ 1/2 ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀನು ತಿನ್ಕ ಅಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು 1/2 ಗಂಟೆಯಲ್ಲಿ ಹೊರಗೆ ಬರ್ಲಾಕ್. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
0: ಕರೆಕ್ಟ್, ನಿಮ್ಮ ಟೈಮನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು.
1: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಯಾವನು ಕೊಡುವನಿಲ್ಲ. ನೀವೇ ತಗೊಳಕ್ 24 ಗಂಟೆ ಒಳಗೆ ನೀವು ಏನಾರು ಒಂದು ಮ್ಯಾನೇಜ್ ಮಾಡ್ಕೊಂಡು. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು. ನನ್ಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ. ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ, ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋ ಅಡ್ಡಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾ ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾ ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕೆ, ಎಂತ ಬೇಕಾದ್ರೂ ಮಾಡ್ಲಕ್ಕೆ. 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನನಗೆ ನಾನು ಅಕ್ಷತ ಹೇಳಲಕ್ಕದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು ಕರೆಕ್ಟ್.
0: ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೆ ಹೋಟ್ಲ್ ಇತ್ತು, ಅದ್ರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ. ಅದಲ್ಲ ಹೆಂಗ ಈಗ ಹೋಟ್ಲಿದ ಅಡುಗೆ, ಮನೆ ಅಡುಗೆ, ಊಟ ಹೆಂಗೆ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೊಂಡು
1: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥ ಸತ್ಯ ವಿಷಯ.
0: ಓಕೆ,
1: ಸೊ ಇಲ್ಲ ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
0: ಯಾಕಂದ್ರೆ ಯೂಶ್ವಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
1: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಳ್ತಾ ಇರ್ತೆ, ನಿಂಗೆ ಏನು ವರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ. ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ, ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತಾ ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದು ಒಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನ್ಗೆ ಇನ್ನು ನಡೀತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ ನಮ್ಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
0: ಬೇಕು
1: ಸ್ವಲ್ಪ ಜಾಸ್ತಿ
0: ಪ್ರಿಫರ್
1: ಅಂದ್ರೆ, ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡುಗೆ ಸ್ವಲ್ಪ ಖಾರ, ನಮ್ಮ ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕೊಳ್ಳೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ, ಬಟ್ ಓಕೆ ಅಂದ್ರೆ ಮ್ಯಾನೇಜರ್
0: ಎಲ್ಲ ತಿಂತಾರೆ ಸುಮ್ಮನೆ,
1: ನನ್ನ ಬಾಯಿಗೋ ಅಥವಾ ಅಡುಗೆ ರುಚಿಗೋ ಗೊತ್ತಿಲ್ಲ.
0: ಓಕೆ, ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು, ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆ ಆಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತ್ರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ ಗಳನ್ನ ಫೀಡ್ ಮಾಡ್ತಾ ಇರ್ಕ, ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
1: ಆಕ್ಚುಲಿ ಈ ಪ್ರಶ್ನೆ ಎಲ್ಲಾರು ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ.
0: ಯಾಕೆ?
1: ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ, ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗಲೂ ತಮಾಷೆ ಮಾಡುದು, ಗೂಗಲ್ ಮ್ಯಾಪ್ ಹಾಕೊಂಡು ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂಡೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ, ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್ ನನ್ಗೆ ಯಾವುದು ಟೆನ್ಷನ್ ಇಲ್ಲ, ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 ಮಂತ್ಸ್ ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಿಗೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ, ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳುದಂತಾದ್ರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ. ಆಮೇಲೆ ನಮ್ಮ ಟಿ ವಿ ಅಂತ ಹೇಳುವ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು, ಆಯಿತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದನ್ನು ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾಕೆಂಡ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನು ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
0: ವೆರಿ ನೈಸ್. ಓಕೆ,
1: ಇದು ನಮ್ದೊಂದು
0: ಜರ್ನಿ.
1: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು, ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವು ಯಾವಾಗಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮಗೆ ನಮ್ಮ ತಲೆಯೊಳಗೂ ಯಾರು ಏನಾರು ಒಂದು ತುಂಬಿಸ್ತಾರೆ. ಇಲ್ಲ, ನಾನು ಕ್ಲೋಸ್ಡ್, ನನಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
0: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ, ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
1: ಗವರ್ನರ್
0: ಸಾರಿ ಪ್ರೆಸಿಡೆಂಟ್ ಆತಾ ಇದ್ರಿ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರಿ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
1: ಕ್ಲಬ್ ಅಲ್ಲಿ,
0: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನು ಇಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪು ಆತಿಲ್ಲ, ಅಥವಾ ನೀವಿರುವಂತಹ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ. ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
1: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆ ಸಿ ಐ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತಹ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಆವಾಗೆಲ್ಲ ನಮ್ಗೆ ಎಂತ ಅಂದ್ರೆ, ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವ್ಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವ್ರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರ ಹತ್ತಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ, ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಯಾರಿಗಿರುತ್ತಂದ್ರೆ ನಿಮ್ಮ ಪಕ್ಕದ ಮನೆಯವ್ರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರುವುದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದರೆ ನಾವು ಬೆಳಿಬಹುದು. ನನಗೆ ತುಂಬ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದು ಇಂಟರ್ವ್ಯೂವನ್ನು ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕೆ ಆಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ. ಅವ ಆ ಫ್ರಸ್ಟ್ರೇಷನ್ ಅಲ್ಲಿ, ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ, ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತಾ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತಾವೆ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗೆ ಅದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವರೇ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್.
0: ಎಸ್,
1: ಸೊ ವೆರಿ ಇಂಪಾರ್ಟೆಂಟ್ ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರೆ, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
0: ಅಲ್ಲ. ನಾವು ಸರಿ ಇದ್ರೆ ಸರಿ ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
1: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
0: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳಿ ಹೇಳ್ತಾರ ಅಲ್ಲಮ್ಮ, ಅದಕ್ಕಲ್ಲ ಅಷ್ಟು ದುಡ್ಡು ಬೇಕು, ಸುಮ್ನೆ ಎಲ್ಲ ಆತಿಲ್ಯ ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಅನ್ನ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
1: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೆಯ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
0: ಹೇಳಿ ಹೇಳಿ ಹೇಳಿ.
1: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರ. ನಾನು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನ ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸುದಮ್ರು ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದುಸಾಗ್ಲು ಒಣಗಿ ಹಾಕ್ತರಮ್ರ ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸುದ ಅವಳಿಗೆ. ಅವ್ರ ಗಂಡ ನನ್ ಕರ್ದು ಕರ್ದು ಹೇಳುದಮ್ರು, ಅಲ್ ಕಾಣಿ ಅವ್ರ ಮನೆ ಎಂತ ಮರ ಹೆಂಗ್ಸಿಗೊಂದು ಕೊಯ್ ಸಮ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣೆ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡಂಗೆ 2-3 ದಿವಸ ಕೇಳಿ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರಿತೆ ಅವ್ರು ಏನಾರು ಒಂದು ಮಾಡ್ಕಂದು ಎಂತ ಟೆನ್ಷನ್ ತಗಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿಲ್ಲ, ನಾನೇ ಒಂದು ಸಾಬೂನ್ ಎಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀವೊಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತಂದು ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕಕ್ಕೆ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆಂತ ಮಿಸ್ಟೇಕ್ ಮಾಡಕೆಣತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾನು ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆ ಇದು ಬಟ್ಟೆ ಎಲ್ಲ ಕೊಳೆ ಆಯ್ತು ಅಂದೇಳಿ. ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ ನಿಮ್ಗೆ ತುಂಬ ಅನ್ಸುತ್ತೆ, ಓ ಅದು ಆ ಸಂಸ್ಥೆಯಾ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದೇಳಿ. ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000, 15,000, 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
0: ಹೌದು
1: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋ ಪೂರ್ತಿ ಖಾಲಿ ಆಯ್ತು, ನಾವು ಒಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
0: ಕರೆಕ್ಟ್
1: ಅಲ್ದಾ? ಸೊ ನಾನು ಹೇಳಿದಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ ಅದ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಲಯನ್ಸ್ ಅಂತ ನಾ ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತಹ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಕ್ ಸಿಗತ್ತೆ, ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಕ್ ಸಿಗತ್ತೆ. ಸೊ ಇದು ಕಲಿಯುಕ್ ಸಿಗ್ಬೇಕು ಅಂತಂದ್ರೆ, ನೀವು ಮನೆಯೊಳಗೆ ಕೂತ್ರಿ ಅಂತ ಆದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೆ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನನಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದ್ದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದು ಹೇಳಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು ರೋಟ್ರಿ ಕ್ಲಬ್ ಕೋಟೇಶ್ವರ, ನಮ್ದು ಕೂಡ ತುಂಬಾ ಹಳೆಯ ಸಂಸ್ಥೆ, 37 ಇಯರ್ಸ್ ನ ಇದರಲ್ಲಿ ಇರುವಂತದ್ದು. ಇದರಲ್ಲಿ ಹೆಂಗ ನನ್ನ ನಂಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂತ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು. ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದ್ರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗ್ಸ್ರ ಹೆಂಗ್ ಅಧ್ಯಕ್ಷರ ಅಪ್ಪದ ಅಂತ ಹೇಳುತ್ತಿರುತ್ತೋ, ಹಂಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದ್ರೆ ನಾವು ಇಮೋಷನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟ್ ಅಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
0: ಕರೆಕ್ಟ್.
1: ಅಂತದ್ರಲ್ಲಿ ನನ್ನ ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿದು ಕೊಟ್ಟಿರು. ಸೊ ಆಗ ನಂಗೆ ಅನ್ಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ. ಈಗ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್, ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ, ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
0: ಕರೆಕ್ಟ್.
1: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
0: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನ ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶ್ವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ, ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತು ಅಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ, ನಂಗೆ ಯಾವಾಗ್ಲೂ ಅನ್ಸುದು ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪುದಲ್ಲ, ನಾನ್ ನೀರ್ ಎಲ್ಲೋ ಯಾವ್ದಕ್ಕೆ ಬೆರೆಸ್ರು ನಾನು ಬೆರ್ಕಂತೆ.
1: ಖಂಡಿತ.
0: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
1: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
0: ಕರೆಕ್ಟ್.
1: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
0: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ ಆಯ್ತು, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆ ಕೇಂದ್ರ. ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕೋ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕೋ ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡು ಕಾತು ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನು ಸ್ಟಾರ್ಟ್ ಮಾಡ್ತವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ. ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್, ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳವರ ಮಾತನ್ನು ಇಷ್ಟೊತ್ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರು ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರಣ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: 69.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಡೂರು ಕುಂಜಾಡೆ ಇಲ್ಲಿನ ವಿದ್ಯಾರ್ಥಿಗಳು

0: ಸಿದ್ಧವಾಗಿದ್ದಾರೆ. ಕಾರ್ಯಕ್ರಮ ಕೆಂಕೆ ನೀವು ರೆಡಿನಾ? ಮಕ್ಕಳೇ ಕಾರ್ಯಕ್ರಮ ಶುರು ಮಾಡಿ ಕಂಬ.
1: ಎಲ್ಲರಿಗೂ ನಮಸ್ಕಾರ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಡುರು ಕುಂಜಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರೇಡಿಯೋ 89.6 FM ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನ ನೀಡುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ LKGಯಿಂದ 8ನೇ ತರಗತಿಯವರೆಗೆ 55 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.

ಈಗ ಮಂದಿರವೆಂದರೆ ಮಂದಿರವು ಎನ್ನುವಂತಹ ದೇಶಭಕ್ತಿ ಗೀತೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾಳೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ದೀಕ್ಷಾ 8ನೇ ತರಗತಿ.

0: ಪ್ರಾಣವಿದು.
1: ಸುಶ್ರಾವ್ಯವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ದೀಕ್ಷಾ, ನಿಮಗೆ ಧನ್ಯವಾದಗಳು. ಈಗ ಕವನವನ್ನ ವಾಚಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ನಮ್ರತಾ, 5ನೇ ತರಗತಿ.
2: ನಮಸ್ಕಾರ, ನನ್ನ ಹೆಸರು ನಮ್ರತಾ. ನಾನು ಇವತ್ತು ನಿಮ್ಮ ಮುಂದೆ ಲಕ್ಕೂರು ಸಿ ಆನಂದರವರು ಬರೆದಿರುವ ದೇವರಿ ಒಂದು ಅರ್ಜಿ ಎನ್ನುವ ಕವನವನ್ನು ವಾಚಿಸಲಿದ್ದೇನೆ. ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ, ಧರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೆ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ. ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಸುಮ್ಮನಿರಲಾರದೆ ಗುಲಾಬಿಗೆ ಮುಟ್ಟಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ. ಒಂದಷ್ಟು ಸಮಾಧಾನ ಪಡೋಣವೆಂದು ಪುಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಪುಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ. ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ. ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡು ದೇವರೇ. ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ. ಧನ್ಯವಾದಗಳು.
1: ಅತ್ಯಂತ ಸುಮಧುರವಾಗಿ ಕವನವನ್ನು ವಾಚಿಸಿದಂತಹ ನಮ್ರತಾ, ಇವಳಿಗೆ ಧನ್ಯವಾದಗಳು. ಈಗ ಒಗಟು ಬಿಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಇದನ್ನ ನಡೆಸಿಕೊಡ್ಲಿಕ್ಕೆ ಬರ್ತಾ ಇದ್ದಾನೆ ಪ್ರಥಮ, 7ನೇ ತರಗತಿ.
3: ಶುಭ ಮುಂಜಾನೆ, ನನ್ನ ಹೆಸರು ಪ್ರಥಮ. ನಾನು ಸೈಪ್ರ ಶಾಲೆ ಇಡೂರು ಕುಂಜಾಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮ್ಮ ಮುಂದೆ ಒಂದಿಷ್ಟು ಒಗಟುಗಳನ್ನು ಬಿಡಿಸಲಿದ್ದೇನೆ. ಒಗಟು: ಅಡಿಕೆ ಮರದ ತುದಿಯಲ್ಲಿ ಕಳ್ಳನಿಗೆ ಹೂ. ಏನದು? ಸರಿ. ಒಗಟು: ಕಡ್ಡಿ ಒಳಗೆ ಕಡ್ಡಿ, ಕಡ್ಡಿ ಮೇಲೆ ಬೆಂಕಿ, ಅಡಿಗೆ ಮನೆಯಲ್ಲಿ ಕಣ್ಣೀರು ಹಾಕೋಳು. ಒಲೆ: ಬಾಲ ಇಲ್ಲದಿದ್ರೂ ಮರದ ಮೇಲೆ ಹತ್ತುತ್ತಾಳೆ, ಹೆದರಿದ್ರೆ ಕೆಳಗೆ ಇಳಿತಾಳೆ, ಕಾಲಿಲ್ಲದಿದ್ರೂ ಊರೆಲ್ಲ ಸುತ್ತಾಡುವಳು, ಬಾಯಿ ಇಲ್ಲದಿದ್ರೂ ಕತೆ ಹೇಳುತ್ತಾಳೆ. ಕಾಗದ: ಹೊಟ್ಟೆ ತುಂಬಾ ಕಣ್ಣು, ಆದ್ರೂ ಕಾಣಲ್ಲ ಅವಳಿಗೆ, ನೀರು ತಂದ್ರೆ ಕುಡಿತಾಳೆ. ಜರಡಿ: ಮಲಗಿದ್ರೆ ಉದ್ದ, ನಿಂತರೆ ಕುಳ್ಳ. ಕಂಬಳಿ: ಆಕಾಶದಲ್ಲಿ ಹಾರಾಡುತ್ತೆ, ಬಾಲ ಇಲ್ಲ ಬಣ್ಣ ಇಲ್ಲ. ಗಾಳಿಪಟ: ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲು. ಸರಿ. ಕಪ್ಪಗಿರೋಳು ಕತೆ ಹೇಳ್ತಾಳೆ, ಬಾಯಿ ಇಲ್ಲ. ಬ್ಲಾಕ್ ಬೋರ್ಡ್: ಬೆಳ್ಳಗಿರೋಳು ಹಾಲಲ್ಲಿ ಸ್ನಾನ ಮಾಡ್ತಾಳೆ, ರುಚಿ ಕೊಡ್ತಾಳೆ. ಧನ್ಯವಾದಗಳು.
1: ಒಗಟನ್ನು ನಡೆಸಿಕೊಟ್ಟಂತಹ ಪ್ರಥಮ, ಇವರಿಗೆ ಧನ್ಯವಾದಗಳು. ಈಗ ವಿಶ್ವ ವಿನೂತನ ಎನ್ನುವಂತಹ ದೇಶಭಕ್ತಿ ಗೀತೆಯನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಅಶ್ವಿತಾ, ಸೃಷ್ಟಿ, ಭಾರತಿ, 6ನೇ ತರಗತಿ.

0: ಅತ್ಯಂತ ಸುಮಧುರವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಇಂಗ್ಲಿಷ್ನಲ್ಲಿ ಮೀನಿಂಗ್ಫುಲ್ ಪ್ರವರ್ಬ್ಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ನಿಮ್ಮ ಮುಂದೆ ಶೇರ್ ಮಾಡಲಿದ್ದಾರೆ ಶ್ರೇಯಾ, 8th ಸ್ಟ್ಯಾಂಡರ್ಡ್.
1: ಗುಡ್ ಮಾರ್ನಿಂಗ್ ಟು ಆಲ್. ಐ ವುಡ್ ಲೈಕ್ ಟು ಶೇರ್ ಅ ಮೀನಿಂಗ್ಫುಲ್ ಪ್ರವರ್ಬ್ಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್. ಫಸ್ಟ್ ಒನ್, ಟೂ ರಾಂಗ್ಸ್ ಡೋಂಟ್ ಮೇಕ್ ರೈಟ್. ಇಟ್ ಈಸ್ ನೆವರ್ ರೈಟ್ ಟು ರಾಂಗ್ ಸಮ್ ಒನ್ ಈವನ್ ಇಫ್ ದೇ ಹ್ಯಾವ್ ರಾಂಗ್ಡ್ ಯು ಫಸ್ಟ್. ಸೆಕೆಂಡ್ ಒನ್, ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಇಫ್ ಸಮ್ ಒನ್ ಹೆಲ್ಪ್ಸ್ ಯು ವೆನ್ ಯು ಹ್ಯಾವ್ ಪ್ರಾಬ್ಲಮ್ಸ್ or you are in trouble, that person is a true friend. Third one, beauty is in the eye of the beholder. Everyone has their own ideas of what is beautiful. Fourth one, practice makes perfect. If you want to be perfect at something, you need to practice every day. Fifth one, when in Rome, do as the Romans do. When you are in another country, it's better to behave like the citizens of this country. Sixth one, haste makes waste. When you try to work too quickly, you usually make mistakes. Seventh one, actions speak louder than words. What do you matters, not what you say. Eighth one, better late than never. It's better if you do something later than not do it at all. Ninth one, better safe than sorry. You should always be careful even if you think it's not necessary. Tenth one, if you snooze, you lose. You have to act fast to get what you want. Thank you.
0: Thank you, Shreya. Iga ಒಂದು ಸುಮಧುರವಾದ ಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ ತನ್ಮಯ್, 4th ತರಗತಿ.

ದ್ವಾರಿಸಿದ ಪ್ರಹ್ಲಾದ ಸಲಹುದಕ್ಕೆ ರಾಮ ನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶಿವನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಮನವತಾರಕ್ಕೆ ತಾಯಿಯ ಶಿರವನ್ನು ಕಡೆದನು ರಾಮ ಭಗವತಾರಕ್ಕೆ ರಾಮ ನಾಮವೇ

0: ಧನ್ಯವಾದಗಳು ತನ್ಮಯ್. ಕತೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ತಾನೆ. ಹಾಗಾದ್ರೆ ಒಂದ್ ಕತೆ ಕೇಳುವಲ್ವಾ? ಸಾನ್ವಿಕ ಐದನೇ ತರಗತಿ ಇವಳಿಂದ ಒಂದು ಕತೆ.
1: ನಮಸ್ಕಾರ, ನಾನು ಸಾನ್ವಿಕ, ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮ್ಮ ಮುಂದೆ ಪ್ರಯತ್ನವಿಲ್ಲದೆ ಫಲವಿಲ್ಲ ಎಂಬ ನೀತಿ ಕಥೆಯನ್ನು ಹೇಳಲಿದ್ದೇನೆ. ವಿದ್ಯಾರಣ್ಯಪುರ ಎಂಬ ಊರಲ್ಲಿದ್ದ ಜಗದ್ಗುರು ಒಬ್ಬರು ಏನು ಹೇಳಿದರೂ ಅದು ನಿಜವಾಗುತ್ತದೆ ಎಂಬ ನಂಬಿಕೆ ಆ ಊರಿನ ಜನರಲ್ಲಿತ್ತು. ಹಾಗಾಗಿ ಆ ಊರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಾಗೂ ದೂರದ ಊರುಗಳಿಂದಲೂ ಜನರು ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯ ಕೇಳುತ್ತಿದ್ದರು. ಆ ಜಗದ್ಗುರು ಕೂಡ ಯಾರೂ ಬಂದರೂ ಸ್ವಲ್ಪವೂ ಬೇಸರ ಪಡೆದೆ ಹೊಸನ್ಮುಖಿಯಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು. ಒಮ್ಮೆ ಮಹೇಶ ಮತ್ತು ಸುರೇಶ ಎಂಬ ಇಬ್ಬರೂ ವಿದ್ಯಾರ್ಥಿಗಳು ಜಗದ್ಗುರುವಿನ ಬಳಿಗೆ ಬಂದು, ಗುರುಗಳೇ, ನಾವಿಬ್ಬರು ಗೆಳೆಯರು, ಒಂದೇ ಶಾಲೆಯಲ್ಲಿ ಓದುತ್ತಿದ್ದೇವೆ, ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ಹೇಳಿ ತಲೆ ಬಾಗಿದರು. ಜಗದ್ಗುರು ಅವರಿಬ್ಬರನ್ನು ಒಂದು ಕ್ಷಣ ತದೇಕ ಚಿತ್ತದಿಂದ ನೋಡಿ ಮಹೇಶನಿಗೆ, ನೀನು ಒಳ್ಳೆಯ ಅಂಕ ಗಳಿಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯನ್ನು ಪಾಸಾಗುವೆ ಎಂದು, ಹಾಗೂ ಸುರೇಶನಿಗೆ, ನೀನು ಪರೀಕ್ಷೆಯಲ್ಲಿ ಫೇಲಾಗುವೆ ಎಂದರು. ಇದರಿಂದ ಖುಷಿಗೊಂಡ ಮಹೇಶ ಓದುವುದನ್ನು ಬಿಟ್ಟು ಜಗದ್ಗುರುಗಳ ಮಾತನ್ನೇ ನಂಬಿ ಸಿನಿಮಾ, ಟಿವಿ, ಜಾತ್ರೆ, ಹಬ್ಬ, ಅರಿತ ಊರೂರು ಅತೀದ ಆರಾಮವಾಗಿ ಆಟವಾಡಿಕೊಂಡು ಪಾಠ ಮರೆತ. ಪ್ರಸ್ತುತ ತೆರೆಯುವ ಗೋರ್ಜಿಗೆ ಹೋಗದೆ ಓದುವ ವಿಷಯದಲ್ಲಿ ಮಹಾ ಸೋಮಾರಿಯಾದ. ಆದರೆ ಸುರೇಶ ತಾನು ಫೇಲಾಗುತ್ತೇನೆ ಎಂದು ಹೇಳಿದ. ಜಗದ್ಗುರುವಿನ ಮಾತನ್ನು ನಂಬದೆ ಅವರ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿದ. ತನ್ನ ಓದಿದ ಮೇಲೆ ನಂಬಿಕೆ ಇಟ್ಟು ಒಂದು ದಿನವೂ ಯಾವ ಯಾರಿಗೂ ಹೋಗದೆ ಅಲ್ಲಿ ಇಲ್ಲಿ ಹಬ್ಬ ಜಾತ್ರೆ ಅಂತ ಎಲ್ಲೂ ಅತಿಯಲಿಲ್ಲ. ಸತತವಾಗಿ ಹಗಲು ರಾತ್ರಿ ಅನ್ನದೆ ಏಕಾಗ್ರತೆಯಿಂದ ಚೆನ್ನಾಗಿ ಓದಿದ. ಓದಿದ್ದನ್ನು ಅಷ್ಟೇ ಆಸಕ್ತಿಯಿಂದ ಮನವರಿಕೆ ಮಾಡಿಕೊಂಡ. ಒಂದೆರಡು ತಿಂಗಳಲ್ಲಿ ಪರೀಕ್ಷೆ ಬಂತು. ಮಹೇಶ ಮತ್ತು ಸುರೇಶ ಪರೀಕ್ಷೆಯಲ್ಲಿ ಬರೆದರು. ಆದರೆ ಜಗದ್ಗುರು ಪ್ರಥಮ ದರ್ಜೆಯಲ್ಲಿ ಪಾಸಾಗುವುದಾಗಿ ಹೇಳಿದ ಮಹೇಶ ಅತ್ಯಂತ ಕಡಿಮೆ ಅಂಕ ಪಡೆದು ಫೇಲಾಗಿದ್ದ. ಹಾಗೆಯೇ ಜಗದ್ಗುರು ಫೇಲಾಗುವುದಾಗಿ ಹೇಳಿದ್ದ ಸುರೇಶ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದ. ಇದರಿಂದ ಕುಪಿತಗೊಂಡ ಮಹೇಶ ಸರಸರನೆ ಆಶ್ರಮಕ್ಕೆ ಹೋಗಿ ಜಗದ್ಗುರುವಿಗೆ, ನೀನು ಪಾಸಾಗುವೆ ಎಂದು ಆಶೀರ್ವಾದ ಮಾಡಿದ್ದ. ನಾನು ಫೇಲಾಗಿದ್ದೇನೆ, ನಿಮ್ಮ ಫೇಲಾಗುವುದಾಗಿ ಹೇಳಿದ್ದ ಸುರೇಶ ಪಾಸಾಗಿದ್ದಾನೆ, ನಮ್ಮಿಬ್ಬರ ವಿಷಯದಲ್ಲಿ ನೀವು ಹೇಳಿದ ಮಾತು ಸುಳ್ಳಾಯಿತು, ಏಕೆ ಹೀಗಾಯಿತು, ನಿಮ್ಮ ಮಾತನ್ನು ನಂಬಿ ನಾನು ಕೆಟ್ಟೆ ಎಂದು ಬೇಸರ ವ್ಯಕ್ತಪಡಿಸಿದ. ಆಗ ಜಗದ್ಗುರು ಸಾವಧಾನದಿಂದ, ನೀನು ನನ್ನ ಮಾತನ್ನು ಮಾತ್ರ ನಂಬಿ ಓದುವುದರತ್ತ ನಿನ್ನ ಪ್ರಯತ್ನ ಮಾಡಲೇ ಇಲ್ಲ, ಶಕ್ತಿ ಇದ್ದು ನಿನ್ನ ಶಕ್ತಿಹೀನಾದೆ ಪ್ರಯತ್ನವಿಲ್ಲದೆ ಎಂದೂ ಫಲ ದೊರೆಯದು. ಸುರೇಶ ನನ್ನ ಮಾತನ್ನು ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕಷ್ಟಪಟ್ಟು ಓದಿದ. ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತನಲ್ಲದಿದ್ದರೂ ಪ್ರಯತ್ನ ಪಟ್ಟು ಅಧ್ಯಯನ ಮಾಡಿದ್ದರಿಂದ ಅವನಿಗೆ ಉತ್ತಮ ಫಲಿತಾಂಶ ಬಂತು. ಕಷ್ಟಪಟ್ಟರೆ ಫಲ ಸಿಗುತ್ತದೆಂಬ ಮಾತನ್ನು ಆತ ನಿಜ ಮಾಡಿದ್ದಾನೆ ಎಂದರು. ಆಗ ಮಹೇಶನಿಗೆ ನಾನು ಎಡವಿದ್ದಲ್ಲಿ ಎಂದು ಅರಿವಾಯಿತು. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ಕನಿಷ್ಠ ಚಿಕ್ಕದಾದರೂ ನಮ್ಮ ಪ್ರಯತ್ನವಿಲ್ಲದಿದ್ದರೆ ಅದರಿಂದ ಏನೂ ಪ್ರಯೋಜನವಾಗದು. ದೇವರೇ ನಮ್ಮ ಪರವಾಗಿದ್ದರೂ ಪ್ರಯತ್ನವಿಲ್ಲದೆ ಫಲ ಸಿಗದು. ನಾನು ಅನ್ಯಾಯವಾಗಿ ಒಂದು ವರ್ಷ ಹಾಳು ಮಾಡಿಕೊಂಡೆ ಎಂದು ಆತ ಪಶ್ಚಾತ್ತಾಪ ಪಟ್ಟು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿದ. ಧನ್ಯವಾದಗಳು.
0: ಅತ್ಯಂತ ಮೌಲ್ಯಯುತವಾದಂತಹ ಕಥೆಯನ್ನು ಹೇಳಿದಂತಹ ಸಾನ್ವಿಕ ಇವರಿಗೆ ಧನ್ಯವಾದಗಳು. ಈಗ ಒಂದು ಜನಪದ ಗೀತೆಯನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ದೀಕ್ಷಾ 8ನೇ ತರಗತಿ.

0: ಹಾಡ.
1: ಅತ್ಯಂತ ಸುಶ್ರಾವ್ಯವಾಗಿ ಜನಪದ ಗೀತೆಯನ್ನ ಹಾಡಿದಂತಹ ದೀಕ್ಷೆಯವರಿಗೆ ಧನ್ಯವಾದಗಳು. ಈಗ ಭಾವಗೀತೆ ಹಾಡಲಿದ್ದಾರೆ ದೀಕ್ಷಾ ಮತ್ತು ತಂಡದವರು.

0: ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂತಹ ರೇಡಿಯೋ 89.6 ಎಫ್ಎಂ ಕುಂದಾಪುರ ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇಷ್ಟು ಹೊತ್ತು ನಮ್ಮ ಶಾಲಾ ಕಾರ್ಯಕ್ರಮವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
1: ಇವತ್ತಿನ ಚಿನ್ನರು ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಡೂರು ಕುಂಜಾಡೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಲಾ ಮುಖ್ಯ ಶಿಕ್ಷಕರಾದ ಶಾರದಾ ಎಂ, ಸಹ ಶಿಕ್ಷಕರಾದ ಉಷಾ ಎಸ್, ಅತಿಥಿ ಶಿಕ್ಷಕರಾದ ರೇವತಿ ಎಂ, ದೀಪ, ಆಶ್ರಿತ, ಸುಮನಾ ಶೆಟ್ಟಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ಗರ್ಲ್ಫ್ರೆಂಡ್ ಇರ್ಲಿಲ್ವಾ? ಹುಡುಗಿ
1: ಇಲ್ಲ.
0: ಯಾಕೆ ನಿಮ್ಗೆ ಯಾವ ಹುಡುಗಿನೂ ಇಷ್ಟ ಆಗ್ಲಿಲ್ವಾ?

ಹೋಯ್, 100 ರೂಪಾಯಿ ಬೆಳಿಗ್ಗೆ ಬಳಿ ತಕೊಂಡಿ.

0: ಬಿಂದುಗಳೇ ಕಲಾರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ಧೂರಿಯಾದ ಗಾನ ಭಜನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
1: ಬಾರ್ಸೋ.

0: ಹೊಡೆಯುವನ್ ಸಾಳ ಶರ್ವ.
1: ಬತ್ತಿವಣ್ಣ
2: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
3: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 90 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
2: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವ್ ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವ್ ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ, ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ, ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಎಲಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್. ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ. ಮತ್ತೆ
0: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ?
2: ಅಯ್ಯೋ,
0: ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
3: ಅಬ್ಬ ಎಂತೈತೆ, ನೀನ್ ಕೂಗತ್ಕಂಡ್ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ ಕೊಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
3: ಸೊಟ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು. ನಾನು ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ಕಣ.
1: ಏ ಬಬ್ಬರ್ಯ,
4: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: ಶಕ್ತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನಾದೂತನೇ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ತಾರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಕದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಕದ್ದಾಗಿ ಹಾರಿದನೆ ಆಕಾಶಕ್ಕೆ. ಧನ್ಯವಾದಗಳು.
1: ಪ್ರಖ್ಯಾತ ಲೈಕ್ ಮಾಡಿ ಹಾಡಿದೆ ಮರೆ, ನಂಗಂತೂ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತ ಇರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜ ಮಜ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ ಮಕ್ಳೆ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾ. ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾನ್ಕಿ ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದ್ ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ನಾನ್ ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನ್ ಅಜ್ಜಿ ಮನೆಗ್ ಹೋಯ್ದೆ, ದೇವಸ್ಥಾನಕ್ ಹೋಯ್ದೆ, ಗುಣವಂತೇಶ್ವರ ದೇವಸ್ಥಾನಕ್ ಹೋಯ್ದೆ, ಮುರುಡೇಶ್ವರಕ್ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ ಹೋಯ್ದೆ.
1: ಹಾ, ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದಿಯಲ್ಲ. ಈಗ ಮುರುಡೇಶ್ವರಕ್ ಹೋಯ್ದೆ ಅಂತ ಹೇಳ್ತೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈ ಈಶ್ವರನ್ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಹಾ, ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ಯ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ್ರ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತು ಮೌಲ್ಯ. ಮೌಲ್ಯನಿಗೆ ಈಗಳ ಫ್ರೆಂಡ್ಸ್ ಯಾರು ಇಲ್ಲ, ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಆ ಮೌಲ್ಯ, ಈಗ ನಂಗೊಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ, ಏನಾದ್ರು ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯಾ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಭಕ್ತಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ.
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಹೊರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಿತಾ. ಒಂದು ಕತೆ ಕೂಡ ಹೇಳಿದಳ ಈಶ್ವರನ್ ಬಗ್ಗೆ, ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳಾಯ್ತಾ ಮೌಲ್ಯ. ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233

0: ಗುಡ್ಡಪತ್ರಿ ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಆಯ್ತಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತಿರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಂಬಂಗರೆ. ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದಿದ?
1: ನಾನು ಶ್ರೀನಿಧಿ.
0: ಶ್ರೀನಿಧಿ, ಎಲ್ಲಿಂದ ಶ್ರೀನಿಧಿ?
1: ನಾನು ಬಗ್ವಾಡಿಯಿಂದ.
0: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
1: ಸರಿ,
0: ಹೇಳ್ ಮಗ.
1: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿ ಬರಲ ದಿವಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡ್ ಹಣ್ಣು ಆಯ್ತಾ ಕಾಂಬುದು, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
0: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
1: ಹಾ ಹೌದು.
0: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದು ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದಿಗಳಲ್ಲಿ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ, ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದೆ ನಮ್ಮನೆ ಹತ್ರ ಎಲ್ಲ ಆಪ್ತ ಅಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
1: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
0: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾಯ್ತಾ?
1: ಇದನ್ನ ನಮ್ಮನೆ ಬೆಳಿತ್ರ
0: ಮುಸುಂಬಿ ಹಣ್ಣ.
1: ಹಾ,
0: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
1: ಹಾ,
0: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ಲೆ ಈಗಳ?
1: ಹೋಯ್ದೆ.
0: ಈಗ ಬಗ್ವಾಡಿ ಅಂದ್ರೆ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
1: ಸರಿ,
0: ಹೇಳ್ ಮಗ.
1: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತ್ರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ ಅವ್ರು ಶೇಕೇನ್ ಮಾಡೋಕಲ್ಲ ಬತ್ರ, ನಾವು ಓಡಿ ಹಪ್ಪುದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ತುಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗ್ವಾಯಿ ಮರ್ದಡಿ ಹೋಯ್ ಹೊತ್ಕಂದ. ಮತ್ ಮಾರನೇ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬ ಅದೆಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆಯ್ತು. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದು ದ್ರಾಕ್ಷಿ ಹಣ್ಣು ಮತ್ತು ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡು ನಾನು ಅಮ್ಮನಿ ತಕೊಳತ್ತೆ, ನಾನು ಅಮ್ಮನಿ ತಕೊಳತ್ತೆ ಅನ್ನೋಕೆ ಹುಸಿ ಇಟ್ಕಂತಿತ್ತ. ಕಡಿಕೆ ಅಂಗಡಿ ಎಲ್ಲ ಸುತ್ತಾಡ್ತ, ಅಂಗಡಿಗೆ ಬಳಿ ಅಂಗಡಿ ಹೋಯ್ಯ, ನಾವು ಬಳಿ ತಕ್ಕಂತ, ಸರ ತಕ್ಕಂತ, ಕಿವಿನ್ ತಕ್ಕಂತ, ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಕ್ಕಂದ ನಾನ. ಕಡಿಕೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ, ಕರ್ಗುಂಜೇಣ್ಣೆಲ್ಲ ತಿಂತ. ಕರ್ಗುಂಜೇಣ್ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತ್ರ, ಅದೇ ಬೇರೆ ಅಂಗಡಿ ಕೇಂದ್ರ 30 ರೂಪಾಯಿ ಅಂತ ಹೇಳ್ತ್ರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅವ್ಳ ಇಲ್ಲಿ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡು ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ. ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವು ಡಾನ್ಸ್ ಮಾಡ್ತೀವಿ, ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ, ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥ ಯಾದಾಪುಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ಕ ತಿಂತೀವಿ ನಾವು, ಬೆಟ್ರೆ ಇಲ್ ಕೊಡಿ ಭಟ್ರೆ ಇಲ್ ಕೊಡಿ ಅನ್ನೋಕಿ ತಕ್ಕ ತಕ್ಕ ತಿಂತೀವಿ.
0: ಮತ್ತೆ ಓಕಳಿ ಹಾರುದೆಲ್ಲ ಇರ್ಲಿ ಈಗ?
1: ಹಾ, ಇದಿತ್ತು ಸಾಯಂಕಾಲ ಇರ್ತೀತ. ಮಾರನೇ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
0: ಹೊಳಿಯಾನ ಮಾಡುದ.
1: ಹಾ, ಹೊಳಿಯಾನ ಇದ್ದಿ.
0: ಇಷ್ಟೆಲ್ಲ ಒಂದು ಹಬ್ಬದ ಬಗ್ಗೆ ಹೇಳಿದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ, ಒಂದು ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತ್ತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತಾ. ನೀನು ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೈರಾಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದ.
0: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತ. ಮಕ್ಳೆ, ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರ್ಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ, ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತೇಳಿ ಕಾಮಂಗಾರೆ. ಹಲೋ.
2: ಹಲೋ,
0: ಯಾರು ಮಾತಾಡ್ತಾ ಇರೋದಿದ?
2: ನಾ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
0: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
2: 5th pass.
0: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
2: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಹಕ್ಕಿದಿತ್ತಾ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡು ಹಾಕಿದ್ರು, ಅದಕ್ಕೆ ನಾನು ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
0: ಓ, ಇಷ್ಟೇ? ನೀನ್ ಎಲ್ಲಿಗೂ ನಿನ್ ಕರ್ಕೊಂಡ್ ಹೋಗಿಲ್ಯಾ?
2: ಇಲ್ಲ.
0: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗ ಒಂದ್ ಆಟ ಕೂಡ ಆಡಿಸ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ ಟಂಗ್ ಟ್ವಿಸ್ಟ್ ಆಯ್ತಾ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ ಫಾಸ್ಟ್ ಆಗಿ ಹೇಳ್ತಿ ಮಗು.
2: ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ.
0: ಕಾಗೆ ಪುಕ್ಕ, ಗುಬ್ಬೆ ಪುಕ್ಕ,
2: ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ.
0: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
2: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
0: ವಾ, ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ, ಒಂದ್ ನಿನ್ ಗೊತ್ತಿರುವಂತದ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
2: ಭಕ್ತಿಗೀತೆ ಹೇಳ್ತೀವಿ ಸರ್.
0: ಭಕ್ತಿಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
2: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ, ಇಳಿದು ಬಾ, ಇಳಿದು ಬಾ ಗಣಪತಿ, ಕೈ

0: గణపతి, లక్ష లక్ష దీపార్చన దివ్య గణపతి, మహాగణపతి దివ్య గణపతి మహాగణపతి. ಧನ್ಯವಾದಗಳು
1: ಭೂಮಿಕಾ. ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ದ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ್ ಪೊಟಾಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋದ್ರು ಒಟ್ಟಿಗೆ ಹೋದ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂದ್ರ. ಆಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಾಳೆ. ಅವಳು ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ, ಹಂಗಾಯ್ ಮಕ್ಕಳೇ ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ? ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ತು ಯಾರು ಬಹುಮಾನ ಕೊಡತ್ತೆ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಇದು ಯಾರು? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
2: ಹಲೋ.
3: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ? ಈ ಬೇಸಿಗೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನು ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ದೊಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ.
1: ಹೀಗೆಲ್ಲ ಸುತ್ತಿದ್ದೆ. ಈಗ ಶರತ್ನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರ.
1: ಶರತ್ನ ಬೆಸ್ಟ್ ಫ್ರೆಂಡ್ ಯಾರ?
3: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಎಂತ ಗೊತ್ತ ಶರತ, ನಮ್ ಕಾರ್ಯಕ್ರಮದಲ್ಲಿ ನಿಂಗೊಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ. ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಯೋಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
3: ಕರೆಂಟ್ ರೈಲ್ ಅಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರಾಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
3: ಪ್ಲೇಟ್.
1: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
3: ಹಾ, ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
3: ನೀವೇ ಹೇಳಿ.
1: ಇದ ತಕ್ಕಡಿ. ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಯ್ತಾ? ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆ ಅಲ್ಲ, ಮಕ್ಕಳಿಗೆ ಸಿಗುವುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?
3: ನಾನು ಏಕಪಾತ್ರ ಅಭಿನಯ.
1: ಏಕಪಾತ್ರ ಅಭಿನಯ ಹೇಳ್ತೀಯಾ? ಹೇಳ್ ಮಗ. ಹಾಗಿದ್ರೆ
3: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು. ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ. ಸಕಲ ರಜಪೂತರೊಂದಾಗಿ ಪೃಥ್ವಿರಾಜನ ಹಿರಿತನದಲ್ಲಿ ಕಾದಾಡಿರಿ. ಪೃಥ್ವಿರಾಜ ಸಾಕು, ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯ ತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಸಂಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ. ಸಂಯುಕ್ತೆ ಆಕೆ ಯಾರೋ ನಾನರಿಯನು. ಆವೇಶದ ಭರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
3: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ.
3: ಹಾ,
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಹಾ ಧನ್ಯವಾದಗಳು.
1: ಇಷ್ಟೊತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋ ಅವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನೇ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
4: ಹಲೋ,
1: ಯಾರು ಮಾತಾಡ್ತಿರೋದು?
4: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
1: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
4: 9th pass 10th.
1: 9th pass 10th. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ.
4: ನಾವ್ ಸರ್ ರಜ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲಾ ಬದಿಗೂ ಹೋಯ್ತು ಕಣಿ.
1: ಎಲ್ಲಾ ಬದಿ ತಿರುಗಾಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ ಈಗ, ಬರೀ ಊಟಕ್ಕೆ ಹೊಬ್ದ, ಹಬ್ಬಕ್ಕೆ ಹೋಬ್ದ, ಇದಷ್ಟೇನ?
4: ಆಟ ಆಡುತ್ತೆ.
1: ಎಂತಲ್ಲ ಆಟ ಆಡ್ತೀಯ?
4: ಅದು ಗುಡ್ನ ಆಡುದ, ಇದ ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
1: ಹಾ, ಪುರ್ಸತಿ ದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ.
4: ಈಗ
1: ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂತ ಹೇಳಿ, ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತು, ಈಗ ನೀನ ಹಬ್ಬಕ್ಕೆಲ್ಲ ಹೋಯ್ಲ?
4: ಹಬ್ಬಕ್ಕೆಲ್ಲ ಹೋಯ್ದೆ.
1: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
4: ನಮ್ದೇ ಹೇಳುದಾರ್, ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹ್ಯಾರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳೂರು ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ ಕಾಣಿ ಮಾರ್ರೆ.
1: ಭಯಂಕರ ಮರೀತಿ, ಇಷ್ಟು ಬರೀ ಹಬ್ಬಕ್ಕೆಲ್ಲ ಹೋಯ್ದೆ ಹಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗೆ ಒಂದು ಕುತೂಹಲ ಆತಿತ್ತಾಯ್ತಾ, ನೀನು ರಥೋತ್ಸವಕ್ಕೆ ಹೋದವಳು, ಈಗ ಗೆಂಡು ಸೇವೆ ಎಲ್ಲ ಆತ್ತಲ್ಲ, ಅದಕ್ಕೆಲ್ಲ ಹೋಯ್ಲ್ಯಾ?
4: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ, ಸುಮಾರು ಬದಿ ಹೋಯ್ದೆ.
1: ಹೌದಾ? ಅದನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಂಡು ಹೋಗಂಬಂಗಾರೆ.
4: ಹಾ ಹೇಳುದ, ಬಡ ಕೋಡಿ ಗಂಡು ಕೊಯ್ದೆ, ಅಮಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣಿ ಜಟ್ಟಿಗೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟು ಕೊಯ್ದೆ, ಕೋಟೆ ಅಮೃತೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಗುಲ್ವಾಡಿ ಚಿಕ್ಕ ದೇವಸ್ಥಾನ ಗಂಟು ಕೊಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕ ದೇವಸ್ಥಾನ ಗಂಟು ಕೊಯ್ದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಇಡೂರು ಕುಂಜಾಡಿ ಗಂಟು ಕೊಯ್ದೆ, ನಾವು ಒಂದು ಕೇರಿಮನೆ ನಂಜಕೇಶ್ವರ ದೇವಸ್ಥಾನ ಗಂಟು ಕೊಯ್ದೆ.
1: ಒಟ್ಟಾರೆ ಒಂದು ರಥೋತ್ಸವ ಒಂದು ಗಂಡ ಸೇವೆ ಸಿಂಚನ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರು ಸಿಂಚನೆ ಬಿಡಲ್ಲ ಆಯ್ತಾ. ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತಾ. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರೂ ಕುಂದಾಪುರ ಕನ್ನಡದ ಒಂದ್ ನಾಲ್ಕ್ ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟೇ ನಿಂಗಾಯ್ತಾ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
4: ಹಾ ಹೇಳ. ಈಗ ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ತು ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳಿದ್ರು ಬತ್ತಿಲ್ಲ ಮೊಬೈಲ್ ಒಂದ್ ಇದ್ದದ್ರೊಳಗೆ, ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಇಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ ತೆಗ್ದ್ರೆ ಮತ್ತ್ ರಾತ್ರಿ ಮತ್ತು ಊಟ ಮಾಡೋದು ತೆಗೋದ್ ಕಾಣಿ ಮೊಬೈಲ್. ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೇ ಕಾಂತ. ಆದ್ರೆ ಅಮ್ಮಲ್ಲ ಹೇಳ್ತಾರ, ಆಗಲಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹೆಂಗಿದ್ದಂದೆ ಕಾಣ್ಲ, ಬರೀ ಆಡುದ ಇದ ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕೊಲ್ಲ ಹಾದಿದ್ರ. ಆದ್ರೆ ಈಗ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಹೇಳಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
1: ಮೊಬೈಲ್ ಎಷ್ಟು ನಮ್ಮನ್ನ ಹಾಳ್ ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತು ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತಾಯ್ತಾ. ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲ್ ಇಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
4: ಧನ್ಯವಾದಗಳು.
1: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳು. ಅವಳ ಮಾತುಗಳನ್ನು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ. ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದು ಹೆಂಗೆ ಅಂತ ಕೇಳ್ತೀರಾ? 8073892233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದು ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಾರೆ. ಹಂಗೆ ಸುಮ್ಮನೆ ಕೂತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದಿದ?
2: ನಾನು ನೀರಜ್ ಕೋಣಕಿ.
1: ಕೋಣಕಿಯಿಂದ ನೀರಜ್ ಮಾತಾಡ್ತಾ ಇರೋದ? ನೀರಜ್, ಈ ಕೋಣಕಿ ಅಂತ ಹೇಳಿದ ಎಲ್ಲಿ ಬರತ್ತಿದ?
2: ಇದು ನಾವೊಂದಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಕಿ.
1: ಹಾ, ಒಳಗಡೆ ಅಂದ್ರೆ ಬೈಂದೂರು, ನಾವುಂದ ಬಡಕೇರಿ ಆ ಕಡೆ ಬರುತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದೀಯ?
2: ನಾನು GHPS ಕಡಿಕೆ ನಾಡ.
1: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
2: ನಮ್ಗೀಗ 8 pass 9.
1: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್, ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜೆ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಗಿದೆ, ಅಲ್ಲೇ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲಿತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
1: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆ ಅಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
2: ನನಗೆ ಚಪಾತಿ ಅಂದ್ರೆ
1: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರೂ ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
2: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ. ಅದಕ್ಕೆ
1: ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ಜನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೆ ಒಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ, ಹೇಳ್ಮ ಗಂಗರೆ.
2: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
1: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತಾ.
2: ಹೇಳಿ, 1 2 3 4 5 6 7 8 9 10 10 9 8 7 6 5 4 3 2 1.
1: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡಿದ್ರಕ್ಕೋಸ್ಕರ ನೀನು ಒಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ, ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು. ಹೇಳ್ ಮಗ.
2: ಹಾಡ್ ಹೇಳ್ತೇ

0: ತುಂಬಾ ಖುಷಿ ಆಯ್ತು ನೀರಜ್, ಬಾರಿ ಲೈಕ್ ಮಾಡಿ ಹಾಡಿದ್ಯಾ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತು ನೀರಜ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ನೀರಜ್ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ ಆಯ್ತಾ, ಹಂಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನಿನ ಕಾರ್ಯಕ್ರಮ ಬೇಸಿಗೆಯ ರಜ ಮಜಾ ಕೇಂದ್ರಿ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿಭಂಡಾರಿ ಕಟ್ಬೆಲ್ತರು ಕನ್ಯಾನ, ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನ ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜಿಯೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ. ಕೇಳ್ತಾ ಇರಿ

0: ಅದು ದೊಡ್ಡ ತಪ್ಪು. ಯಾವತ್ತೂ ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
1: ಆಯ್ತು ಮಾರ್ರೆ.
2: ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
0: ಹೌದಾ, ನಿಮ್ಮನಿಗೊಂಡರು ರಿಕ್ಷಾ ಬೇಕಂತ, ನಮ್ಮನಿಗೊಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲೆಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಕ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟಿ ಬಂದಿ.
3: ಏ ಬೊಬ್ಬರ್ಯಾ,

may ayaw natin, Lord, to ayaw natin ang tala.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದ

0: ಏನ್ ಲಕ್ಷ್ಮಣ್ಣ ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನೀನು
0: ಏ ಮೊಬ್ಬರ್ಯ.
3: ಸುಶೀಲಾ, ಏ ಸುಶೀಲಾ, ಅಯ್ಯಯ್ಯೇ ಎಂತ ಹೆಂಗ್ಸೆ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರುತ್ ಒಂದ್ ಗಳಿಗೆ ಕಟ್ಟದಿರುತ್, ಇಡೀ ಹೊತ್ತು ಒರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗ್ ಹೊಡದೆಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗ್ ಹೊಡದ್ದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈಯಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗ್ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಹೋಗ್ದಿನ? ಗಿಡ್ದಂಗ್ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್ ಅದೇ ನನ್ ಗಂಡಿಗೆ ಅಂತಾರು ಆಯ್ರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡ್ದಕ್ ಬೇಜಾರಾಯ್ಲ. ಮೊನ್ನೆ ನಿನ್ ಹರ್ಗೆ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಲ್ ತಕ ಸಮಾ ಕೊಟ್ಟೆಲ್ಲ.
4: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ? ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕಂಡಿದೆ ನಾನ್.
6: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರು. ಹಳತೆಲ್ಲ ನೆನ್ಬಿಡ್ಬಿಡ ಸುಶೀಲ ನೀನ. ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌಂಡಿಂಗ್ ನಮ್ಮನಿ ಕಾಯ್ ತಕೋತಿದ್ದಾಳ.
4: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
6: ಹ್ಮ್, ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ್ ಎಲ್ಲ ಬರೀ ಅನ್ಯಾಯ ಮಾಡುದೇ.
4: ಎಂತ ಎಂತ ನಮ್ಮನೆಯರ? ನಿನ್ ಗಂಡ ಬೈಯಾರ್ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದೇಳಿಯೂ ಇಲ್ಲ.
6: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮಿಂದ್ರೆ ನಿಂಗೇನ್?
4: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್ ಅದ್ ಸರಿ ಹಂಗಾರ?
6: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
4: ಏನ
7: ಹೇಳ್ದೇ? ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ್ ಎಲ್ಲಿವರಿಕೆ ಅಂತ ಗೊತ್ತಿತ್ತ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗೆ ಅವಳಿಗೆ ಅಂತರೋ ನೀನ್ ಬರ್ಕ, ನಿನ್ಗೆ ಅಂತರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
4: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತು. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಾಳ್ ಕಾಣ್. ಹೋಯ್ ತಪ್ಸ ಹೋಗ.
7: ಏ ಬಬ್ಬರ್ಯಾ, ಹಲೋ
0: ಎಂತ ಕಡ ಇನ್ನು ಹೇಳ್ಯಾ ಮನೆ ಕಂಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
7: ಕಾಲೇಜ ಇವತ್ ರಜಿ ಅಲ್ಲ ಮಾರೆ.
0: ಎಂತ ರಜಿಯ? ಮೆಸೇಜ್ ಬರಲ ಇವತ್ತು?
7: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
0: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರೆ ನಿಂದ. ಮತ್ತ ರಜಿಯ? ಎಂತಕ್ ರಜಿ ಇವತ್ತು?
7: ಇವತ್ ರಕ್ಷಾಬಂಧನ ಅಲ್ಲ ಮಾರೆ.
0: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
7: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೋರ್ ಎಲ್ಲ ಹೆಣ್ಗಳು ರಾಕಿ ಕಟ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
7: ಹೋ ಮಾರೆ, ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಬ್ಬಿನ್ ಸಾಂಕ್ವಾರ ನಿನ್ ಗ್ಯಾಂಡಿ ಕಿಚಡ ಹೊಲೆತೇಚಿ. ಇದೆಂತ ಅಮ್ಮನಾರ ಅಂತ ಪಟ್ಟಿ ಮಾಡ್ತಿದ್ರಿ?
6: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
7: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಆಯ್ತು. ಎಂತ ಮಗ ಇದು?
6: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ ₹500 ಕ್ಯಾಶ್ ಕೊಟ್ಟ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಖಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟನೇ ಧನುಷ್ ಯಾರ?
6: ಅಯ್ಯೋ, ಆ ಧನುಷ್ ಅಣ್ಣ ಎಂತದ್ದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಾಣಿ ರಾಖಿ ಕಟ್ಟುದು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಾಣಿ ರಾಖಿಯೂ ಬೇಡ, ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟು. ನಿಮ್ಮಿಬ್ರ ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆತ್ ಮಾರೆ. ಒಬ್ಬ ರಾಖಿ ಹಬ್ಬ ಅಂದಳಿ ಕಾಲೇಜ್ ರಜೆ ಹಿಕ್ಕಂಡ್ ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ ₹10 ರಾಖಿ ಎಂಟಾಣಿ ರಾಖಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಖಿ ಹಬ್ಬದ ಮರ್ಯಾದನೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತವೋ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲದಂಗೆಲ್ಲ ಹಿಂಗಿರಲ್ಲ ಮಾರೆ.
6: ಸಾರಿ ಅಪ್ಪ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ವಿಜ್ಯೋತಿಯಲ್ಲಿ ಯಾರಿದ್ರಂತ ಕೇಂದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಕ್ಕೆ ಅಂತ ಕೂಕಂಗೆ ಎಂತ ಅದಂತ ಕೇಂದ್ರೆ, ನಾವು ಇತಿಹಾಸನ ತಿಳ್ಕೊಳ್ಳೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂಥದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಬೇಕು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತನ ಪುರಾತತ್ವ ಮತ್ ವಾಪಸ್ ಹಳತಿ ಅಂತ ಕಂದ್ಕೇಂಡ್ರೆ, ಅಫ್ ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟು ಹೋಗಿರೋ ಅಂತೇಳಿ ಹುಡುಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಯ್ ಹುಡುಕತ್ರಿ ಯಾವ ಕುರು ಒಂದು ಶಾಸನ ಸಿಕ್ಕ.

0: ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು ಇವರ ಹೆಸರು, ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
1: ಲೈಕ್ ಇದ್ರೆ
0: ಕುಂದಾಪುರ ಮಾತಾಡಿದ್ರೆ ಸರ್ ನೀವು ಹೆಂಗೆ?
1: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
0: ಹೌದಾ? ವಾವ್. ನಾ ಯಾಕೆ ಅಂದ್ರೆ ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ,
1: ಚಿಕ್ಕಮಂಗ್ಳೂರು
0: ಕಡೆಯವರು ಹೇಳಿದ್ರೆ, ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು, ಹಾಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ. ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ದ. ಹಾಂಗಾಗಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ಟಲ್ಲ. ಸರ್, ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
1: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
0: ಅಭಯಾರಣ್ಯದ ಒಳಗ
1: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ
0: ಆಯ್ತಾ
1: ಅಲ್ಲಿದೆ. ಇದನ್ನ 2019 ಫೆಬ್ರವರಿ 17 ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
0: ಅಲ್ಲ, ನಿಮ್ಗೆ ಅದು ಹ್ಯಾಂಗ ಗೊತ್ತಾಯ್ತು? ಊರು ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕೆ ಹ್ಯಾಂಗ ಗೊತ್ತಾತ?
1: ಅದೇ, ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿ ಇಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ರ ಮಕ್ಳಿಗೆ ಒಂದು ಈ ತರ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
0: ಎಪಿಗ್ರಫಿ.
1: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
0: ಕರೆಕ್ಟ್.
1: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರದ ಕಲ್ಲು, ಬರದ ಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
0: ಅದೇ ಭಾಷೆಗೆ ಕೇಳ್ಕ
1: ಇಲ್ಲಿ ಬರದ ಕಲ್ಲೆಲ್ಲ ಇತ್ತ ಈ ತರ ಕೇಳುವಾಗ, ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
0: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್?
1: ಗಡಿಕಲ್ಲು ಇರುತ್ತೆ ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನ ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
0: ನಿಮ್ಗೆ ಆ ಚಿತ್ರ ಎಲ್ಲಿಂದ ಸಿಗ್ತಿತ್ತು?
1: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲ ಇತ್ತ ಮಾರ್ರ,
0: ಹಿಂಗಿಂದ ಇತ್ತ,
1: ಇತ್ತ ಮಾರ್ರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು ಆಯ್ತಾ. ಓ ಇದಿತ್ತು ಮರ್ರ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂದ್
0: ಕರ್ಕೋತು.
1: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದು,
0: ಪ್ರೀ ಹಿಸ್ಟಾರಿಕ್ ಏಜ್
1: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6000 ಹಳೆಯ ಚಿತ್ರಗಳು.
0: ಓ, ಎಂತ ಚಿತ್ರ ಅದು ಸರ್?
1: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು ಒಂದು 50 ಚಿತ್ರಗಳನ್ನ ಹೊರತಗಿದ್ದೇವೆ. ಅಲ್ಲಿ ಮೇಯ್ನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು.
0: ಓಕೆ, ಅದು ಎಲ್ಲಿ ಬರೆದಿದ್ರು?
1: ನಾವೇನು ಕೆಂಪು ಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ಲು ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
0: ಓಕೆ,
1: ಆಯ್ತಾ. ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
0: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
1: ಒಂದು ಸಾಧಾರಣ ಒಂದು 4-5 ಫೀಟ್.
0: ಓ, ಸಣ್ಣದಲ್ಲ
1: ಆಯ್ತಾ, ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು.
0: ನಮ್ಮಷ್ಟೇ ಎತ್ತರ.
1: ಹೌದು.
0: ಓಕೆ,
1: ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆ ತರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ ಆಯ್ತಾ. ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಆಯ್ತಾ, ಕೊಂಕಣ್ ಪ್ರದೇಶ ಅಂತ ಕರಿತೇವೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಟೋಟ ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು ಕೇಳಿರ್ಬೋದು,

0: ಕೇಳಿ ಪಿಕ್ಚರ್ಸ್ ಆಯ್ತಲ್ಲ,
1: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ ಎಂಟು ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರು, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗು, ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು ಎರಡು ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿಯ ಚಿತ್ರ ನೋಡ್ತೇವೆ, ಯಥಾವತ್ ಅದೇ ರೀತಿ ಇರತಕ್ಕಂಥ ಎರಡು ದೊಡ್ಡ ಗೂಳಿಯ ಚಿತ್ರಗಳಿದಾವೆ ಅಲ್ಲಿ,
0: ಆಯ್ತಾ.
1: ಮತ್ತೆ ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ.
0: ಜನರಿಗೆ ಅಂತ ಗೊತ್ತಾಯ್ತು ಸರ್, ಅಂದರೆ ಅದರಿಂದ ಏನು ಉಪಯೋಗ ಇದೆ
1: ಹೇಳ್ತೇನೆ. ಯಾಕೆಂದರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ವರ್ಷಗಳಷ್ಟು ಹಳೆಯ ಚಿತ್ರಗಳು ಅಂತ ಹೇಳಿ.
0: ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಕ್ರಿಸ್ತಪೂರ್ವ 6,000 ವರ್ಷ ಹಿಂದೆ?
1: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನು ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ವರ್ಷಗಳಷ್ಟು ಪುರಾತನ.
0: ಓಕೆ,
1: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
0: ನಿಖರವಾಗಿ ಅಲ್ಲ ಇದು, ಅಂದಾಜು,
1: ಬಟ್ 6,000 ಇತ್ತೀಚಿನದಲ್ಲ
0: ಅಲ್ವೇ,
1: ಅದಂತೂ 100% ಗ್ಯಾರಂಟಿ ಅದು.
0: ಓಕೆ,
1: ಆಯ್ತಾ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೆ ಉಳಿಬೇಕು ಹೇಳಿದರೆ, ನಾವು ಈಗಿರುವಂಥ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದ್ರ ಎಷ್ಟು ಮಹತ್ವ ಅವು.
0: ಇದನ್ನೇ ನಾನು ನಿಮ್ಗೆ ಕೇಳಕ. ಈಗ ನಾವು ಇದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ದ ಆ ಚಿತ್ರಗಳನ್ನ ಕಾಣ್ಕ, ನೀವು ಇದನ್ನ ಅರ್ಥ ಮಾಡ್ಕೊಣ್ಕ, ತಿಳ್ಕೊಣ್ಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
1: ಆ ಚಿತ್ರಗಳು ಎಂತ ಉಪಯೋಗ ಆಗ್ತ. ಅದಕ್ಕೋಸ್ಕರ ಏನು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಂತ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದಾವೆ.
0: ನೀವು ರಾಕ್ ಆರ್ಟ್ ಅಂತ ಕರಿತೀರಿ, ಅಂದ್ರೆ ಕನ್ನಡದಲ್ಲಿ
1: ಆದಿಮಕಲೆ ರಾಕ್ ಆರ್ಟ್ ಸೈಟ್ಗಳು ಇದ್ದಾವೆ ಇಡೀ ಇಂಡಿಯಾದಲ್ಲಿ. ಉದಾಹರಣೆ ನೀವು ವಿಂಬೆಟ್ಗ ಅಂತ ಕೇಳಿರ್ಬಹುದು, ಆಯ್ತಾ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಇವತ್ತು. ಇಂಡಿಯಾದ ಏಕೈಕ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು, ರಾಕ್ ಆರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಮಧ್ಯಪ್ರದೇಶದಲ್ಲಿ ಇದೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಲ್ಲ, ಅಂದರೆ ರಾಕ್ ಆರ್ಟಿಗೆ ಸಂಬಂಧಪಟ್ಟದ್ದಾಗಿಲ್ಲ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಿದರೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ನಾವು ಅಲ್ಲೇನು ಮಾಡಿವಿ, ಎಷ್ಟು ಮುಖ್ಯವಾದ ಕೆಲಸ ಮಾಡಿದ್ವಿ ಹೇಳಿದರೆ, ಅಂತಾರಾಷ್ಟ್ರೀಯ ರಾಕ್ ಆರ್ಟ್ ಕಾನ್ಫರೆನ್ಸನ್ನು, 2 ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲೆಲ್ಲ ಮಾಡಿದ್ದು, ನೆನಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟಿಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ. ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್.
0: ಪಬ್ಲಿಕ್ ಅಂದ್ರೆ ಯಾರ, ಊರಿನವರ?
1: ಅಲ್ಲ, ಕುಂದಾಪುರದ ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
0: ಚಪ್ಪಾಳೆ ಎಲ್ರಿಗೂ,
1: ಆಯ್ತಾ. ಇದು ನಮಗೆ ಸಿಕ್ಕಿರುವಂತ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನು ಮಾಡಿದ್ವಿ ಅಂತೇಳಿದ್ರೆ, ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು, ಆಯ್ತಾ. ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡ್ವಿ. ಒಂದು ಇಂಟ್ರಾಕ್ಷನ್
0: ಎಸ್
1: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿ ಇಂಥ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನ ನಾವು ಹೈಲೈಟ್ ಮಾಡಿದ್ರೆ, ಅದಕ್ಕೆ ಬೇಕಾದಂಥ ಕೆಲವು ಮೂಲ ಸೌಕರ್ಯಗಳನ್ನ ನಾವು ಕೊಟ್ಟರೆ ಆಯ್ತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
0: ಸರಿಯಾಗಿ ಹೇಳಿದ್ರೆ ಸರ್,
1: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಆಯ್ತಾ. ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಂಗೆ ಅದನ್ನ ನಾವು ಹೈಲೈಟ್ ಮಾಡಿದ್ರೆ, ಫೋಕಸ್ ಮಾಡಿದರೆ ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ,
0: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
1: ಹೌದು. ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂಥ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ, ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
0: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
1: ಊರಲ್ಲ ಅದು,
0: ಪ್ಲೇಸ್
1: ಪ್ಲೇಸ್ ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು. ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು, ಕರ್ನಾಟಕ ಅರಣ್ಯ ಇಲಾಖೆ ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ, ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ ಎರಡು ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಮಾಡಿದ್ದೇವೆ.
0: ಇದು ಯಾವ ವರ್ಷ ಸರ್?
1: ಇದು 2023.
0: ಓಕೆ, ಸೊ ಇದು ನಮ್ಮ ಕುಂದಾಪುರದ್ದಾಯ್ತು, ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದು, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
1: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
0: ಯಾವುದು?
1: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
0: ಬುದ್ಧನ ಜಡ್ಡು ಎಲ್ಲಿದು?
1: ಇದು ಬುದ್ಧನ ಜಡ್ಡು ಅಂತಂದು ಹೇಳಿದ್ರೆ ನಿಮ್ಗೆ ಅಗೈನ್ ವಣಸೆ ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
0: ಚಿತ್ತೂರು.
1: ಚಿತ್ತೂರಲ್ಲಿ, ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ, ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ. ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
0: ಹೌದು,
1: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತ ಹೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ
0: ಗೊತ್ತಾಯ್ತದು.
1: ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟ್ ಅನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದಾವೆ, ಅವಲಕ್ಕಿ ಪಾರೆಯಲ್ಲಿ ನಾವೇನ್ ಚಿತ್ರಗಳನ್ನ ನೋಡಿದ್ವಿ ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರೋ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
0: ಇದು ಯಾವ ವರ್ಷದ್ದು, ಅಂದ್ರೆ ಎಷ್ಟು ವರ್ಷ ಹಿಂದಿನ?
1: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿದ್ರೆ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಂದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್, ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟ್ ಅಲ್ಲಿ ನಮಗೆ ಕಾಣಿಸಿದ್ದು ಅಂದ್ರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದಾವೆ. ಆದ್ರೆ ಮನುಷ್ಯನ ಚಿತ್ರಗಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದಾವೆ.
0: ಸುರುಳಿ ಚಿತ್ರ
1: ಒಂದು ಈ ಋಷಿಗಳು ಇಟ್ಕೊಳ್ಳುವಂತ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆ ತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಹಾಗಿದ್ರೆ ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಇಂಡಿಯಾದಲ್ಲಿ ಬೇರೆ ಕಡೆ ಇಲ್ಲ. ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತಹ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಿನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತೇಳಿ ಡೇಟಿಂಗ್ ಮಾಡಿದ್ದಾರೆ ಆಯ್ತಾ. ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಶ್ಚರ್ಯ ಅಂದ್ರೆ ಅದನ್ನೇ ಹೋಲ್ತಕ್ಕಂಥ ಚಿತ್ರ ಒಂದು ಸುಮಾರು ಒಂದು 2,000-3,000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿಂಜಡ್ಡೆಯಲ್ಲಿ ಕೂಡ.
0: ಅಲ್ಲ, ನಂಗೆ ಇಲ್ಲ ಒಂದು ಸಂದೇಹ ಬಪ್ಪುದು ಅಂತ ಕೇಳ್ರೆ, ನಿಮ್ಗೆ ಈ ತರದ್ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದ್ ಕಂಡು ಕೂಡಲೇ ನೆನಪಾತ್ತ? ಹಂಗೆ
1: ಇಲ್ಲ, ಇಲ್ಲಿ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ, ಆಯಿತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು, ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು. ರಾಕ್ ಆರ್ಟಲ್ಲಿ ಅಲ್ಲಿ ನಾವು ಹೋಗಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ, ಮತ್ತು ಅವರು ಬರೀ ಹೇಳೋದಲ್ಲ, ತೋರಿಸ್ತಾರೆ,
0: ಓಕೆ
1: ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
0: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತ? ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲಾರು ಬಂದಿರೋ?
1: ಇಲ್ಲ, ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಅಮೆರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂತವ್ರು ಅಮೆರಿಕ ಅಂದ್ಕೊಂಡು, ಆಯ್ತಾ, ನಾವು ಇಂಡಿಯಾದವ್ರು ನಾವ್ ಇಲ್ಲಿದ್ದೇವೆ. ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಅದೇ ತರ ಅಮೆರಿಕದವರು ಯೋಚನೆ ಮಾಡ್ತಾರೆ. ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತಾರೆ, ಆಯ್ತಾ. ಇದು ಮನುಷ್ಯನ ಸ್ವಭಾವ, ಇದು ಸಂಪರ್ಕವೇ ಇರಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ, ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆ ತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
0: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗೊಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊಂಡು ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
1: ನಾನು ಒಂದು ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
0: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
1: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ. ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯ ಹಿಟ್ಲರ್,
0: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ, ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ ಚಿನ್ನದಂತ ಪುಸ್ತಕದ ಆಕ್ಚುಲಿ ಅದನ್ನ ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದಿ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
1: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕ್ ಆರ್ಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕ್ ಆರ್ಟ್ ಅಲ್ಲ, ಆಯ್ತಾ, ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತ ಹೇಳಿ,
0: ಕರೆಕ್ಟ್,
1: ಆಯ್ತಾ,
0: ಭರತ್ಕಲ್ಲು,
1: ಆಯ್ತಾ, ಅವು ಬರುತ್ತೆ ಅಂತ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ, ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ, ತಾಳೆಹೊಲುಗಳು ಬರ್ತದೆ. ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ, ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
0: ನೀವೇ ಕಂಡಿರಿ?
1: ನೋಡಿದ್ದೇನೆ.
0: ನಿಮ್ಗಾಗ ಫುಲ್ ಬೇಜಾರಾಗಿರುತ್ತೆ,
1: ಅದು ಈ ಪ್ರಯೋಜನಲ್ಲಿ ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
0: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
1: ಖಂಡಿತ ಅದನ್ನವರು ಕಾಪಾಡ್ಕೊಳ್ತಾ ಇದ್ರು.
0: ಕರೆಕ್ಟ್,
1: ಆಯ್ತಾ. ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ, ಅವರು ಅಮೂಲ್ಯವಾದಂತಹ ಒಂದು ಸಂಪತ್ತನ್ನು ಅವ್ರು ಕಳ್ಕೊಂಡ್ಬಿಟ್ರು.
0: ನಿಜ.
1: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರೀಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿಟ್ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
0: ಬೃಹತ್ ಶಿಲಾಯುಗ, ಎಸ್.
1: ಆಯ್ತಾ. ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಬಹದ್ದೂರ್ ಗುರುರಾಜ್ ಭಟ್ರು. ಆಯ್ತಾ, ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವು ಇಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂತದ್ದು ಡಾಕ್ಟರ್ ಗುರುರಾಜ್ ಭಟ್ರು ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ರು ಏನಾದ್ರು ಮಾಡಿದಾರಾ ಅಂದ್ರೆ, ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದ್ರೂ ಈ ಮೊದಲು ವರ್ಕ್ ಮಾಡಿದಾರ, ಕೆಲಸ ಮಾಡಿದಾರ.
0: ಕರೆಕ್ಟ್, ನೀವು ಫಸ್ಟ್ ಚೆಕ್ ಮಾಡ್ಕತ್ತೆ.
1: ಅದನ್ನ ಮಾಡ್ತೆ, ಅದು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಪುನಃ ನಾನು ಮಾಡಿ ನಗೆ ಪಾಟ್ಲಿ ಗೀಡಾಗಬೇಕಾಗ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರ ಮುಂದೆ ಕೂಡ
0: ಡಾಕ್ಟರ್ ವಸಂತ ಶೆಟ್ರು
1: ಹೇಳಿದ್ನಲ್ಲ,
0: ನೀವಿವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
1: ಯಾಕೆಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
0: ಅವ್ರ ಶಿಷ್ಯ ಅವರು.
1: ಆಯ್ತಾ, ಅವ್ರ ನೇರ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ್ ಜಡ್ಡು ಹೇಳಿದೆ, ಆಯ್ತಾ, ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡುಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ. ಅದು ಗಾವಳಿಯಲ್ಲಿ.
0: ಗಾವಳಿಯಲ್ಲಿ? ಓ,
1: ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡುಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದೇಳಿ, ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರಿಹಿಸ್ಟೋರಿಯನ್ ಅವರು, ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನು ತೋರಿಸಿ, ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ.
0: ಓಕೆ,
1: ಆಯ್ತಾ. ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು. ಆಯ್ತಾ, ಸೊ ಇದಾದ ನಂತರ ಇಲ್ಲಿ ನಮಗೆ ಬೃಹಶಿಲಾಯುಗ ಅಂತ ಹೇಳಿದೆ. ಬೃಹಶಿಲಾಯುಗದ್ದು ಬಹಳಷ್ಟು ಸಂಶೋಧನೆಯನ್ನ ಗುರುರಾಜ ಭಟ್ರು ಆರಂಭ ಮಾಡಿದ್ರು. ಆ ಪರಂಪರೆಯನ್ನು ವಸಂತ ಶೆಟ್ಟರು ಕಂಟಿನ್ಯೂ ಮಾಡಿದ್ರು. ಆ ನಂತರ ವಸಂತ ಶೆಟ್ಟರ ಸಹೋದ್ಯೋಗಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
0: ಅದನ್ನ ಕಂಟಿನ್ಯೂ ಮಾಡಿದ್ರು.
1: ಹೌದೌದು,
0: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
1: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ನಂತರ ವಸಂತ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯ್ತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವು ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬೃಹಶಿಲಾಯುಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದ್ರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
0: ಹೌದು,
1: ಮೂಡುಬಿದ್ರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
0: ವಸತಿಗಳಿದ್ದಾವೆ.
1: ಮತ್ತೆ ಜೈನ ಮಠ ಇದೆ ಅಲ್ಲಿ. ಆಯ್ತಾ, ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದ್ರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದ್ರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಬಹದ್ದೂರ್ ಗುರುರಾಜ್ ಭಟ್. ಆ ನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅನ್ನುವಂಥವ್ರು, ಆಯ್ತಾ, ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನ ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ ಮೂರನೇ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದ್ರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದ್ರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನ ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಿಕೆ ಅವಶೇಷಗಳೇನಿದ್ದಾವೆ, ಯಾವ ಯಾವ್ಯಾವ ರೀತಿಯ ಮಡಿಕೆ ಅವಶೇಷಗಳು ನಮ್ಗೆ ಅಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂತ ಬೋನ್ಸ್ ಅಂದ್ರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳು, ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ. ಆಯ್ತಾ, ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು. ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡು, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆ ಶಿಲ್ಪಗಳು.
0: ಓಕೆ,
1: ಆಯ್ತಾ, ನಾವು ಅಷ್ಟೇ ಅನ್ಕೊಂಡಿದ್ವಿ.
0: ಇನ್ನಿತ್ತು
1: ಆಯ್ತಾ, ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅನ್ನ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತಹ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
0: ದನ
1: ಬಟ್ ಹ್ಯೂಮನ್ ಬಾಡಿ.
0: ಓಕೆ,
1: ಹ್ಯೂಮನ್ ಬಾಡಿ. ಮತ್ತು ಆ ತರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂತದ್ದು ಈಜಿಪ್ಟಿನಲ್ಲಿ.
0: ಸ್ಪಿಂಗ್ಸ್ ತರದ್ದು,
1: ಸ್ಪಿಂಗ್ಸ್ ಅಲ್ಲ, ಇದೇ ತರದ ಅಲ್ಲಿ ಸಿಗ್ತದೆ.
0: ಅಲ್ಲಿ
1: ನಮಗೆ ಇಲ್ಲೇನು ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದಾವೆ.
0: ಎತ್ತಣಿಂದ ಎತ್ತ ಸಂಬಂಧವಯ್ಯ,
1: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು. ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ. ಆಯ್ತಾ, ಈಜಿಪ್ಟು ಮತ್ತೆ ಉಡುಪಿ ಎಂತ ಆಗಿರೆ, ಅಥವಾ ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು, ಬೃಹಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತಪ 1200 BC ಏಟ್ ಹಂಡ್ರೆಡ್ ಬಿ ಸಿ ಇಂದ ನಾನು ಡೇಟ್ ಮಾಡಿದ್ದೆ. ಆಯ್ತಾ, ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟು ಮತ್ತೆ ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದೇ ಈ ಒಂದು ಶಿಲ್ಪಗಳಿಂದ ನಮಗೆ.
0: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತೆ, ನಂಗೊಂದು ಕ್ಯೂರಿಯಾಸಿಟಿ ಆತಿಪ್ಪದ, ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ್ ಶೆಟ್ರ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ, ಸೊ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡ್ಕೋಕೆ ಯಾರು ಇದ್ರ
1: ನಮ್ಮಲ್ಲಿ,
0: ಯಾರಿದ್ರು?
1: ನಾವೊಂದು ತಲೆಮಾರನೇ ಕ್ರಿಯೇಟ್ ಮಾಡಿದ್ದೇನೆ.
0: ವೆರಿ ನೈಸ್. ಹಾ,
1: ಆಯ್ತಾ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
0: ಖುಷಿ ಆಯ್ತು ನನಗೆ.
1: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ, ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು, ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನು ಮಾಡಿ, ಆಯ್ತಾ, ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
0: ನೀವೇನು ಮಾಡ್ತಿದ್ರಿ ಅದನ್ನು ಅವರು ಮಾಡ್ತಿದ್ದಾರೆ ಈಗ,
1: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇಳಿ ನಮಗೆ ನಿರಾಶೆ ಆಗಬೇಕಾದಾಗತ್ತೆ ಇಲ್ಲ.
0: ಇದು ಆಯ್ಕಾದ್ದು ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಶನ್ ಅಂತ ಹೇಳುವಂಥದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಹಿಂದೂ ಹಾತ್ರ.
1: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ.
0: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
1: ಬಸ್ರೂರು, ಪ್ರದೀಪ್ ಬಸ್ರೂರು ಅಂತಂದೆ.
0: ನಿಜವಾಗ್ಲು ಪ್ರದೀಪ್ ಕುಮಾರ್ ಬಸ್ರೂರು
1: ಪರಿಚಯ ಇತ್ತ ನಿಮಗೆ?
0: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ.
1: ಆಯ್ತಾ, ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗಲೂ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು ಸಂಶೋಧನೆ
0: ಗುಹೆ ಸಿಕ್ಕಿತಂತೆ,
1: ಅಲ್ಲಿ ಕೆಲಸ ಮಾಡಿ
0: ಹಾಕೊಂಡು ಹೋಗ್ತಾ ಇದ್ದೀರಂತೆ, ಏನಾಯ್ತು ಸರ್ ಆಮೇಲೆ?
1: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗ ಪಾಪ ಬಂದು ಭಾಗಿ ಆಗ್ತಾ
0: ಇದ್ರು.
1: ಅವರು ಬ್ಯಾಂಕ್ ಉದ್ಯೋಗಿ ಅವರು.
0: ಹೌದು ಹೌದು.
1: ಆಯ್ತಾ, ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್, ಎಲ್ಲಿ ಕೊಲ್ಲೂರ್ ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
0: ಇಡೂರ್ ಕುಂಜಾಡಿ
1: ಮುರುಳಿದಾರೆ ಹೆಗಡೆ ಅಂತೇಳಿ, ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರುಳಿದ್ದಾರೆ ಹೆಗಡೆ.
0: ವಾವ್,
1: ಆಯ್ತಾ ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ, ಆಯ್ತಾ. ನನ್ನನ್ನು ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂದ್ರೆ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲಿ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮ್ಗೊಂದು ಪುಣ್ಯದ ಕೆಲಸ, ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ, ಆಯ್ತಾ, ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ, ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
0: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
1: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
0: ಇದು ದೇವಸ್ಥಾನದ ಪ್ರಾಂಗಣದ
1: ಒಳಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು, ಈ ತಾಳೆಗರಿಗಳನ್ನ ರಾಶಿ ಹಾಕಿದ್ರು. ಹೀಗೆ ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
0: ಬಿಡಿಸಿ ಬಿಡಿಸಿ
1: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ ಎಲ್ಲ ನೋಡಿ ಜೋಡಿಸಿ, ಆಯ್ತಾ, 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಗಳನ್ನ ಮಾಡಿ ಅಲ್ಲಿಗ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
0: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರೆದದ್ ಓದು ಬತ್ತ ನಿಮ್ಗೆ?
1: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಲಿಪಿಯಲ್ಲಿದೆ,
0: ಕನ್ನಡದಲ್ಲಿ
1: ಕನ್ನಡ ಲಿಪಿಯಲ್ಲಿದೆ.
0: ಅದೇ ತುಳು ಮಲಯಾಳಂ ಕನ್ನಡ ಎಲ್ಲ
1: ಲಿಪಿ ಬೇರೆ ಬೇರೆ, ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ, ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ. ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದೆ ಹಾಕಿದ್ದೇನೆ ನಾನು, ಯಾವ ತಾಳೆಗರಿಗಿಂತ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
0: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
1: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
0: ದೇವಸ್ಥಾನಕ್ಕೆ,
1: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳು ಇದಾವೆ, ಆಯ್ತಾ. ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
0: ಓಹೋ,
1: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವುಗಳನ್ನ ಪೂರ್ತಿಯಾಗಿ ಓದಿ ಅವಳನ್ನ ಪಬ್ಲಿಷ್ ಮಾಡಿದ್ರು ಮತ್ತು ಮುಂದಿನ ಜನ ಬಹಳ ದೊಡ್ಡ ಕೊಡುಗೆ ಅದು. ಬಟ್ ನಾನು ಈಗ ಅಷ್ಟು ಮಾಡಿಟ್ಟಿರುವಂತದ್ದೇ ಒಂದು ದೊಡ್ಡ ಒಂದು ಕೆಲಸ ಅದು. ಇಲ್ಲ ಅಂತೇಳಿದ್ರೆ ಅವು ಜಿರ್ಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತೆ ಚಿನ್ನದ ಲೇಪನ ಇರತಕ್ಕಂತ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂತ ವಸ್ತುಗಳು ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ, ಅಂತವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಾವಲ್ಲಿ.
0: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
1: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
0: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
1: ಕೇಳಿ.
0: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಬಗ್ದಷ್ಟು ಬಗ್ದಷ್ಟು ಏನದು ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕತ್ತ ಅಂತ ಹೋತಲ್ಲ, ಹಾಂಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತ. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
1: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆ ಹಂತದಲ್ಲಿದೆ
0: ಪ್ರಕಟ ಆಗ್ಲಿಕ್ಕೆ. ಮತ್ತೆ ಬೇರೆ ಇನ್ನೊಂದು ಬರೆದಿದ್ದಾರಲ್ಲ,
1: ಉಡುಪಿ ಜಿಲ್ಲೆ ಆಗಿ 30 ಹತ್ತತ್ರ ಆಯ್ತು. ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬೃಹಶಿಲಾಯುಗ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
0: ಪುಸ್ತಕಗಳು ಪ್ರಕಟಗೊಳ್ತಾ
1: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರುವುದರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
0: ಅದೇ
1: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ.
0: ಫೀಲ್ಡ್ ವರ್ಕ್ ಅಲ್ಲಿ ನೀವಿದ್ರಿ,
1: ಈಗಲೂ
0: ಉತ್ಖನನ ಆಗ್ತಾನೇ ಇದೆ ಅಲ್ಲ. ಆಯ್ಲಿ, ಈ ಕಡೆಗೆ ಎಂತ ಆಯ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ?
1: ಒಕ್ಕವಾಡಿಯಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲೊಂದು ಸಿಕ್ತು. ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು, ಆಯ್ತಾ. ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೇನು ಓಪನ್ ಆಗಿತ್ತು ಹಾಗೆಯೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ. ಒಳಗೆ ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು ಆಯಿತಾ, ನಿರಂತರ ನಾವು ಮಾಡಿದ್ವಿ. ಅಲ್ಲಿ ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
0: ಓಕೆ,
1: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು ಆಯಿತಾ. ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯೆಲ್ಲ ಈ ಕುಂಬಾರರುಗಳು ಆಯ್ತಾ ಅಗಿಸಲ ಅಂತ ಕರೀತಾರೆ.
0: ಹಾಗಂದ್ರೆ
1: ಅಗಿಸಲ ಅಂತ ಹೇಳಿದ್ರೆ ಅಗ್ನಿಸ್ಥಳ ಅಂದ್ರೆ ಈ ಮಡಕೆಗಳನ್ನು ಸುಡ್ತಕ್ಕಂತ
0: ಸ್ಥಳ
1: ಕುಲುಮೆ. ಅಂದ್ರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂತ ಕುಂಬಾರರು ಮಡಿಕೆಯನ್ನ ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂತ ಕುಲುಮೆ ಅದು. ಅಲ್ಲಿ ಸಿಕ್ಕಂತ ಮಡಕೆ ಅವಶೇಷಗಳು ಸಿಕ್ತು. ಆ ಮಡಕೆ ಅವಶೇಷಗಳನ್ನ ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
0: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆ ಎಲ್ಲ ಆಗೋತಿಗೆ ಹೆದರಿಕೆ ಆತಿಲ್ಲ? ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ, ಹ್ಯಾಂಗ್ ಹಾಪದಪ್ಪ ಒಳಗೆ, ಈ ತರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮ್ಗೆ?
1: ನಮಗೆ ಭಯ ಅನ್ನೋದು ಖಂಡಿತ ಇಲ್ಲ.
0: ಇಲ್ಲ,
1: ಒಂದು. ಎರಡನೇದು, ನೀವು ಹಾವು ಹೋಗಿ ಅಂದ್ರಲ್ಲ, ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಬರುದಿಲ್ಲ ಅನ್ಸುತ್ತೆ.
0: ಆ ನಂಬಿಕೆ
1: ಬರೀ ನಂಬಿಕೆ ಅಲ್ಲ,
0: ನಿಜ
1: ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳ್ಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್, ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು. ಎಲ್ಲಿವರೆಗೆ? 21 ಅಡಿ ಆಳದವರೆಗೆ.
0: ಓ ದೇವ.
1: ಆದ್ರೂ ಬಿಡ್ಲಿಲ್ಲ ನಾವು, ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ನಾವು ಕೆಲಸ ಮಾಡ್ಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು
0: ಹಾವು
1: ಆಯ್ತಾ,
0: ಕಡೆಗೆ
1: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು ಆಯ್ತಾ. ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ ಆಯ್ತಾ, ಇವತ್ತು 100% ನಮಗೆ
0: ಸಿಗುತ್ತೆ,
1: ರಿಸಲ್ಟ್ ಸಿಗ್ತದೆ ಆಯ್ತಾ, ಮಾಡಿ ಕಂಟಿನ್ಯೂ ಮಾಡಿ ಅಂದೆ. ವಿತ್ ಇನ್ ಹಾಫ್ ಎನ್ ಅವರ್ ಬ್ಯೂಟಿಫುಲ್ ಜನಾರ್ದನ ಶಿಲ್ಪ, ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
0: ಅಲ್ಲ, ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ, ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತದೆ, ಹೋ ಇದನ್ನೇ ಮಾಡ್ಕಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
1: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ, ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಆಗ ನಮ್ಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
0: ಓಕೆ
1: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ, ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ ಬರೀ ತುಂಡಾಗಿರ್ತಕ್ಕಂಥ ಪಾದದ ಇದು ಮಾತ್ರ ಉಳ್ಕೊಂಡಿದೆ. ಹಾಗಿದ್ರೆ ಮೂರ್ತಿ ಎಲ್ಲೋಯ್ತು?
0: ಕರೆಕ್ಟ್
1: ಪ್ರಶ್ನೆ ಬಂತ. ಅಲ್ಲೇ ಎಲ್ಲೋ ಇರಬೇಕು, ಸುತ್ತ ನೋಡಿದ್ವಿ ಭೂಮಿ ಮೇಲೆ ಎಲ್ಲೂ ಕಾಣಲಿಲ್ಲ, ಹಾಳು ಬಾವಿ ಕಾಣ್ತು, ಅದು ಎಲ್ಲ ಮುಚ್ಚಿ ಹೋಗಿತ್ತು ಕಲ್ಲು ಮಣ್ಣಿಂದ. ಹಾಗಿದ್ರೆ ಇದರಲ್ಲೇ ಎಲ್ಲೋ ಇರಬಹುದು. ಆ ಇದರಿಂದ ನಾವು ಶುರು ಮಾಡಿದ್ವಿ, ಕೆಲಸ ಶುರು ಮಾಡಿದ್ವಿ.
0: ಅನ್ವೇಷಣೆ ಅಲ್ಲ, ತುಂಬಾ ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಲಾಯ್ಕಿತ್ತ ಮಾತು ಮುಗ್ಸಕ್ ಮನ್ಸಿಲ್ಲ, ಅದು ಟೈಮ್ ಆಯ್ತು, ಹಾಗೆ ಮುಗ್ಸಕ್ಕೆ ಮತ್ತೊಮ್ಮೆ ಸಿಕ್ವ ಸರ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ಸ್ ಮೇಡಮ್.
0: ಕೇಳಿದ್ರೆ ಇಷ್ಟ ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಿರೋರು, ಅಷ್ಟು ಪ್ರೀತಿ ಅದರ ಬಗ್ಗೆ. ಸೊ ಇಂಥವ್ರ ಇಪ್ಪುಕೋಯ್ ನಮಗೆ ನಮ್ಮ ಹಿರಿಯರು ಪೂರ್ವಜರು ಪ್ರೀ ಹಿಸ್ಟಾರಿಕ್ ಮೆನ್ ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾತಿಪ್ಪದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.

0: ಕೃಷ್ಣ.
1: ಈಗ ಕೇಳಿ ಪ್ರೇಮ ರಾಗ, ಸಾಹಿತ್ಯ ಉಷಾ ದಿನೇಶ್ ಶೇಟ್, ರಾಗ ಸಂಯೋಜನೆ ಪರ್ಣಶಾ ಗೋಖಲೆ, ಸಂಗೀತ ನಾದಪ್ರಿಯ ಚನ್ನಗಿರಿ ಮತ್ತು ಗಾಯನ ಸುಮಿತಾ ಪಿ ಶೆಟ್ಟಿ ಉಪ್ಪುಂದ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ. ಹೌದು, ಆರೋಗ್ಯವೇ ಭಾಗ್ಯ, ಇದ್ರ ಬಗ್ಗೆ ಒಂದ್ ಬೇರೆ ಮಾತಿಲ್ಲ. ಆದ್ರೆ ಈ ತಂಬಾಕು ಸೇವನೆ ಇದೆಯಲ್ಲ, ಪ್ರತಿ ವರ್ಷ ನಾವು ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.

0: ಶೆಟ್ಟಿ ಅವರಿದ್ರು. ಇವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಿಮಗೂ ಕೂಡ ಇವತ್ತಿನ ದಿವಸ ರೇಡಿಯೋ ಕುಂದಾಪುರದ ಎಲ್ಲ ಕೇಳುಗರೊಂದಿಗೆ ನೀವು ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ. ಜನರಿಗೆ ಅಗತ್ಯವಾದ ಮಾಹಿತಿಯನ್ನ ನಾವು ಇಬ್ರು ಸೇರ್ಕೊಂಡು ಕೊಡ್ಲಿಕ್ಕಿದ್ದೇವೆ.
0: ಈಗ ನಂಗೆ ಎಂತ ಕಿಮ್ಕಿತ್ತು ಅಂತ ಕೇಳಿದ್ರೆ, ಈಗ ತಂಬಾಕು ರಹಿತ ದಿನ, ವಿಶ್ವ ತಂಬಾಕು ರಹಿತ ದಿನ ಪ್ರತಿ ಸಲ ನಾವು ಆಚರಿಸ್ತಾನೆ ಇರುತ್ತೆ. ಆದ್ರೆ ಇಷ್ಟು ಸಲ ಆಚರಿಸಿ ನಮ್ಮ ಈ ರೇಟ್ ಹೆಂಗಿದೆ? ಈಗ ಎಷ್ಟು ಅಂಕೆ ಅಂಶದಲ್ಲಿ ನಾವು ಹೆಂಗಿತ್ತು? ಈಗ ಎಲ್ಲಿದ್ದೀವಿ? ಈಗ ಇಷ್ಟೆಲ್ಲ ಆಚರಣೆ ಇವ ಸುಮ್ನೆ ಮಾಡುದು ಎಂತ ಉಪಯೋಗ ಇಲ್ಲ, ತಿಂಬಾ ತಿಂತಿರ್ತಾರೆ ಹಂಗ. ಅಥವಾ ಇದ್ರಲ್ಲಿ ಏನಾದ್ರು ಕಡಿಮೆ ಆಗಿದೆ? ಈಗ ಅಂಕಿ ಅಂಶದಲ್ಲಿ
2: ಲಾಸ್ಟ್ ಈಗ ಏನು ಗ್ಲೋಬಲ್ ಲೆಡಲ್ ಸರ್ವೆ ಆಗಿದೆಯಲ್ಲ, ಅದ್ರ ಪ್ರಕಾರ ತುಂಬಾ ಕಡಿಮೆ ಆಗಿದೆ. ಈ ವರ್ಷ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಗೇನ್, ಅಂದ್ರೆ ಅದು ಆಗಿರೋ 2016 ಅಲ್ಲಿ. ಸೊ ಈಗ ಪುನಃ ಅಗೇನ್ ಈ ವರ್ಷ ಮಾಡ್ತಾ ಇದ್ದಾರೆ. ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲಿ ಗ್ಲೋಬಲ್ ಲೆಡಲ್ ಟೊಬ್ಯಾಕೋ ಸರ್ವೆ ನಡೀತಾ ಇದೆ. ಅದರ ಅಂಕಿ ಅಂಶ ಐ ಥಿಂಕ್ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ನೋಡಬಹುದು.
0: ಕಡಿಮೆ
2: ಆಗ್ತಾ ಇದೆ, ಮುಂಚೆಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಆಗಿದೆ.
0: ಈ ತಂಬಾಕು ವಿಶ್ವ ತಂಬಾಕು ರಹಿತ ದಿನದಂದು ಒಂದು ಥೀಮ್ ಇಟ್ಕಂತ್ರೆ ಹಿಂಗೆ ಹಂಗೆ ಅಂತ ಹೇಳ್ಕೊಂಡ್ರೆ, ಈ ಸಲದ ಥೀಮ್ ಎಂತ ಇರುತ್ತೆ ಸರ್, ನೀವ್ ಹೇಳಿ.
1: ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೇಡಮ್, ನೀವು ಅಂಕಿ ಅಂಶವನ್ನ ಕೇಳಿದ್ದೀರಿ. ಅಂಕಿಅಂಶವನ್ನ ಹೊರತುಪಡಿಸಿ ನಾವು ನೋಡಬಹುದು ದಿನನಿತ್ಯದ ಜೀವನದಲ್ಲಿ ನಮ್ಮ ಎದುರುಗಡೆ ಈ ಬಿಡಿ ಸಿಗರೇಟ್ ಅಥವಾ ತಂಬಾಕು ಸೇವನೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ನೋಡ್ಲಿಕ್ಕೆ ಹೋದ್ರೆ, ಮೊದಲೆಲ್ಲ ಫಿಲ್ಮ್ ಥಿಯೇಟರ್ ಅಲ್ಲಿ ಹಾಗೆ ಬಸ್ಗಳಲ್ಲಿ ಮತ್ತು ಸಾರ್ವಜನಿಕ ಹೆಚ್ಚಿನ ಪ್ರದೇಶಗಳಲ್ಲಿ ಬಿಡಿ ಸಿಗರೇಟ್ ಅನ್ನ ಸೇದುವುದನ್ನ ನಾವು ನೋಡಿದ್ದೇವೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಗಣನೀಯವಾಗಿ ಕಡಿಮೆ ಆಗಿದೆ. ಇದು ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂತೇಳಿ ಹೇಳಬಹುದು. ಹಾಗೆಯೇ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬದಲಾವಣೆ ಆಗಿದೆ, ಅದೇನಂದ್ರೆ ಈ ಸೇದುವಂತದ್ದೇನಿದೆ, ಹೊಗೆ ಇರುವಂತ ವಸ್ತುಗಳ ಸೇವನೆ ಕಡಿಮೆ ಆಗ್ತಾ ಹೋಗಿದೆ. ಅಂದ್ರೆ ಚೀವೇಬಲ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಲ್ಲಿ ಬೇಕಿದ್ರೆ ಅದನ್ನ ತಿನ್ಬಹುದು, ಅದನ್ನ ಬಾಯಲ್ಲಿ ಇಟ್ಕೊಳ್ಳೋದು ಏನೋ ಮಾಡ್ತಾರಲ್ಲ, ಅದನ್ನ ಕಂಡಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ. ಹಾಗಾಗಿ ಅದು ಜಾಸ್ತಿ ಆಗಿದೆ.
0: ಸೊ ಚೂಯಿಂಗ್ ಜಾಸ್ತಿ ಆಗ್ತಿತ್ತು ಸೇದುಕ್ಕಿಂತ, ಸೇದುವರಿಗಿಂತ ಅಂತ ಹೇಳ್ತೇನೆ.
1: ಹೌದು ಮೇಡಮ್.
0: ಸೊ ಓಕೆ, ಅದ್ರ ಬಗ್ಗೆ ಏನ್ ಕಂಟ್ರೋಲ್, ಅದ್ರ ಬಗ್ಗೆ ಎಲ್ಲ ಕಡೆಗೆ ಮಾತಾಡುವ. ಅದಕ್ಕಿಂತ ಮುಂಚೆ ಈ ಸಲದ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಎಂತ ಇತ್ತು ಸರ್?
1: ಥೀಮ್ ಇದು 2026 ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ಅದರಲ್ಲಿ ಮುಖ್ಯವಾಗಿ ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಅಂತೇಳಿ ಇದೆ. ಇದರ ಅರ್ಥ ಏನಂದ್ರೆ, ಈಗ ಬೇರೆ ಬೇರೆ ವಿಧದಲ್ಲಿ ನಮ್ಮ ಈ ತಂಬಾಕುವಿನ ಕಂಪನಿಗಳೇನಿದೆ ಅವರು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾರೆ, ಮತ್ತು ಅದನ್ನ ಎಲ್ಲೆಲ್ಲಿ ಅವ್ರು ಹಾಕ್ತಾರೋ ಅದನ್ನ ಅವರು ಜನರಿಗೆ ತಿಳಿಯುವಂತೆ ಮಾಡಬೇಕು. ತಾವು ಯಾವ ಇದನ್ನ ಬಳಸ್ತಾ ಇದ್ದೇವೆ ಅಂತೇಳಿ ಜನರಿಗೆ ತಿಳಿಸುವುದು, ಮತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆಗಳೇನಿದೆ ಅವರಿಗೆ ತಿಳಿಸುವಂತದ್ದನ್ನ ಮಾಡಬೇಕು, ಅದನ್ನ ಈ ಥೀಮ್ ನಲ್ಲಿ ಹಾಕೊಂಡಿದ್ದೇವೆ. ಮತ್ತು ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನ ಎದುರಿಸುವುದು, ಈಗ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಯಾರಾದರೂ ಒಬ್ಬರು ವ್ಯಸನಿಯಾಗಿದ್ದಿದ್ರೆ ಇಲ್ಲ ಆಕಸ್ಮಿಕವಾಗಿ ಆ ಸೆಳೆತಕ್ಕೆ ಎಲ್ಲಾದರೂ ಅವರು ಉಂಟಾಗಿದ್ದಿದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗುವಂತ ಈ ಡಿ ಅಡಿಕ್ಷನ್ ಅಂತೇಳಿ ಹೇಳ್ತೇವೆ ನಾವು, ಅದನ್ನ ಹೊರಗೆ ಬರುವಂತದ್ದು ಆ ವ್ಯಸನದಿಂದ, ಅದಕ್ಕೆ ಬೇಕಾಗುವಂತ ಸಲಹೆ ಮತ್ತು ಚಿಕಿತ್ಸೆಗಳೇನಿದೆ ಅದನ್ನ ಗ್ರಾಮ ಮಟ್ಟದಲ್ಲಿ ನಾವು ಒದಗಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾಡ್ತೇವೆ ನಾವು. ಅದನ್ನ ಮುಖ್ಯವಾಗಿ ನಮ್ಮಲ್ಲಿ ಕೆಳಗಿನ ಹಂತದ ಆಸ್ಪತ್ರೆಗಳಲ್ಲಿ, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಕೌನ್ಸಿಲಿಂಗ್ ಮಾಡುವಂತದ್ದು ಮತ್ತು ನಿಕೋಟಿನ್ ಗಮ್ಗಳೇನಿದೆ ಅದನ್ನ ನೀಡಿ ಅವರಿಗೆ ಆ ಕ್ರೇವಿಂಗ್ ಅಂತೇಳಿ ಹೇಳ್ತೇವೆ. ಅಂದ್ರೆ ಆ ನಿಕೋಟಿನ್ ಏನ್ ಹೇಳ್ತದೆ ಅಂದ್ರೆ, ಒಂದ್ ಸಾರಿ ಸೇವನೆ ಆದ ನಂತರ ಇಂತಿಷ್ಟು ಗಂಟೆ ನಂತರ ನೀನು ನನ್ನನ್ನ ದೇಹಕ್ಕೆ ವಾಪಸ್ ತಗೊಳ್ಳ ಅಂತೇಳಿ ಹೇಳ್ತದೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಆ ನಿಕೋಟಿನ್ ಗಮ್ಸ್ ಗಳನ್ನ ಕೊಡುವಂತದ್ದು ಇದನ್ನ ಮಾಡ್ತೇವೆ. ಒಟ್ಟಾರೆ ಹೇಳಬೇಕಾದ್ರೆ ಅವರಿಗೆ ಮನಸ್ಥೈರ್ಯವನ್ನ ತುಂಬಿಸುವಂತದ್ದನ್ನ ನಾವು ಮಾಡ್ತೇವೆ. ಇದಲ್ಲದೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಪಿಯರ್ ಕೌನ್ಸಿಲಿಂಗ್ ಅಂತೇಳಿ ಕೂಡ ಮಾಡ್ತೇವೆ. ಮುಖ್ಯವಾಗಿ ಶಾಲೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ ಮಾಡುವಂತದ್ದು, ಒಬ್ಬ ವ್ಯಸನಿಯನ್ನ ಮನೆಯವರು ಕರ್ಕೊಂಡು ಬಂದ್ರೆ ಅವನಿಗೆ ಹೇಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಹೇಳುವಂತದ್ದು ಇದನ್ನು ಕೂಡ ನಾವು ಮಾಡ್ತೇವೆ.
0: ಓಕೆ, ಇಷ್ಟೆಲ್ಲ ಮಾಡ್ತಾ ಇರುವ ನಾವು, ಈಗ ಯಾವ ತರ ಕಾರ್ಯಕ್ರಮಗಳನ್ನ ಈ ವರ್ಷಕ್ಕೆ 2026 ಹೊಸದಾಗಿ ಏನಾದ್ರೂ ಆಡ್ ಮಾಡಿದ್ಯಾ? ನಿಮ್ಗೆ ಸುಮಾರು ಕಾರ್ಯಕ್ರಮ ಇದ್ದಿದ್ದ ಆಲ್ರೆಡಿ, ಈಗ ನಿಕೋಟಿನ್ ಅಂದ್ರೆ ತಂಬಾಕು ಮುಕ್ತ ಗ್ರಾಮ, ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ಗಳು ನಮ್ಮ ಕುಂದಾಪುರದಲ್ಲೇ ಇದ್ದಿತ್ತು, ಅದ್ ಯಾವ್ದು ಒಂದು ಮೆನ್ಷನ್ ಮಾಡಿ.
2: ಸ್ವಸ್ತಿಕ್ ಎನ್ಕ್ಲೇವ್ ಅಂತ ಹೇಳಿ ಕುಂದಾಪುರ ತಾಲೂಕಿನಲ್ಲಿ ಮೊದಲನೇ ಸಲ ನಾವು ಮಾಡಿರುವಂತದ್ದು ತಂಬಾಕು ಮುಕ್ತ ಅಪಾರ್ಟ್ಮೆಂಟ್. ಕಳಸಲ ಬಂದ
1: ರಾಜ್ಯದಲ್ಲೇ ಪ್ರಥಮವಾಗಿ ಮಾಡಿರುವಂತದ್ದು.
0: ಅದು ನಿಮ್ಗೆ ಈಗಲೂ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದು ಹೆಂಗ್ ಗೊತ್ತಾಗ್ತದೆ?
2: ಅಲ್ಲಿ ನಮ್ಮ ಇದರಿಂದ ಯಾರಾದ್ರೂ ತಾಲೂಕು ಲೆವೆಲ್ ಇಂದ ವಿಸಿಟ್ ಮಾಡ್ತಾರೆ, ಅಲ್ಲಿ ಮಾನಿಟರ್ ಮಾಡ್ತಾರೆ, ಅಥವಾ ಅಲ್ಲಿ ಅಸೋಸಿಯೇಷನ್ ಇರುತ್ತೆ ಸರ್, ಇದು ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿಗಳ ಇದರಲ್ಲಿ ಮಾನಿಟರಿಂಗ್ ಆಗ್ತದೆ.
0: ಈ ಸಲಕ್ಕೆ ಈ 2026 ನಿಮ್ಮ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಆಗಿ ನಿಮ್ ತಂಬಾಕು ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ನಲ್ಲಿ ಎಂತೆಲ್ಲ ಕಾರ್ಯಕ್ರಮ ಕುಂದಾಪುರ ತಾಲೂಕಿಗೆ ಹಾಕಿದ್ರೆ?
2: ನಾವು ಈಗ ತಾಲೂಕ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಗೆ ಒಂದು ಆಕ್ಷನ್ ಪ್ಲಾನ್ ಅಂತ ಮಾಡ್ತೇವೆ, ಅದು ಪ್ರತಿ ತಾಲೂಕಲ್ಲಿ ಮಾಡ್ತಾರೆ. ಈಗ ತಾಲೂಕು

0: ಆರೋಗ್ಯಾಧಿಕಾರಿಗಳಿಂದ ಏನಾಗುತ್ತೆ, ಕೋರ್ಟ್ ಎನ್ಫೋರ್ಸ್ಮೆಂಟ್ ಟೀಮ್ ಅವ್ರ ಅಂಡರ್ ಅಲ್ಲಿ ಇರ್ತದೆ. ಆ ಟೀಮಿನ ಏನು ಮೆಂಬರ್ಸ್ ಗಳಿದ್ದಾರೆ, ಅದು ಇದನ್ನೊಂದು ಮೆನ್ಷನ್ ಮಾಡಬೇಕು ಸರ್. ಅವಾಗಲೇ ಹೇಳಿದ್ರು ಏನು ಜಗಿಯುವ ತಂಬಾಕನ್ನು ಜಾಸ್ತಿ ಉಪಯೋಗಿಸ್ತಾರೆ, ಎಲ್ಲೆಂದ್ರಲ್ಲಿ ಉಪಯೋಗಿಸ್ತಾರಂತೇಳಿ. ಈ ಸಲ ನಮ್ದು 2024 ಅಲ್ಲಿ ನಮ್ಮ ಏನ್ ಆಕ್ಟ್ ಇದೆ, ಕೋಟ್ಪಾ ಆಕ್ಟ್ ಏನಿದೆ, ಅದೇ ತಿದ್ದುಪಡಿ ಆಗಿದೆ, ಅದರಲ್ಲಿ ಸೇರಿಸಿದೆ. ಮುಂಚೆ ಏನಿದೆ, ಧೂಮಪಾನ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವುದು ನಿಷೇಧ ಅಂತ ಇದೆ, ಈಗ ಅದಕ್ಕೆ ಧೂಮಪಾನ ಮತ್ತು ಜಗಿಯುವ ತಂಬಾಕು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವುದು ಸೆಕ್ಷನ್ 4 ಏನಿದೆ ಅದರ ಅಂಡರ್ ಅಲ್ಲಿ ಬರ್ತದೆ, ಮಾಡುವುದು ಅಪರಾಧ ಅಂತ ಹೇಳಿ ಬಂದಿದೆ. ಮುಂಚೆ ಜನಗಳು ಸಹ ಕೇಳ್ತಿದ್ರು ಧೂಮಪಾನ ಮಾತ್ರ ಉಂಟು, ಜಿಗಿಯ ತಂಬಾಕಕ್ಕೆ ಆಕ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ, ಬಟ್ ಅದನ್ನ ಸೇರಿಸಿದ್ದಾರೆ. ಅದಲ್ಲದೆ ಇನ್ನೊಂದು ಒಳ್ಳೆ ವಿಷಯ ಅಂತ ಏನ್ ಹೇಳಿದ್ರೆ, ಮುಂಚೆ ನಮ್ಗೆ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರು, ಏನ್ 200 ರೂಪಾಯಿ ಫೈನ್ ಹಾಕೊಂಡು ಬರ್ತಾರೆ, ಆರಾಮ್ಸೆ ಅಂಗಡಿ ಅವ್ರು ಕೊಡ್ತಾರೆ ಅಥವಾ ಯಾರು ಸೇದುವನ್ನು ಸಹಿತ ಕೊಡ್ತಾನೆ, ಮತ್ತೆ ಪುನಃ ಅವರು ವೈಲೇಷನ್ ಮಾಡ್ತಾರೆ ಅಂತ ಹೇಳಿ. ಈಗ ಏನಿಲ್ಲ, ಏಕದಮ್ 1000 ಫೈನ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ವೈಲೇಷನ್ ಗೆ ಸೆಕ್ಷನ್ 4 ಆಗಿರ್ಬೋದು, 6A ಅಥವಾ 6B ಆಗಿರ್ಬೋದು, ಯಾವುದೇ ಉಲ್ಲಂಘನೆ ಆದರೂ ಸಹಿತ 1000 ಫೈನ್ ಇರ್ತದೆ. ಸೊ ಇದು ಖಂಡಿತವಾಗ್ಲೂ ಚೇಂಜಸ್ ತರ್ತದೆ ಕಮ್ಯುನಿಟಿಯಲ್ಲಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಸೊ ಅದನ್ನ ಕೂಡ ಮಾಡ್ತಾ ಇದ್ದೀವಿ ನಾವು.
1: ಮೇಡಮ್, ಈಗ ಕಾರ್ಯಕ್ರಮಗಳನ್ನ ತಾವು ಕೇಳಿದ್ರೆ, ಅವಾಗಲೇ ಕಾರ್ಯಕ್ರಮಗಳಲ್ಲಿ ನಾವು ಏನು, ಈಗಾಗಲೇ ನಮ್ಮ ತಾಲೂಕಿನಲ್ಲಿ, ಕುಂದಾಪುರ ತಾಲೂಕಿನಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ನಮ್ಮ ಟೀಮ್ ಏನಿದೆ ಹೋಗಿ ಮುಖ್ಯವಾಗಿ 6B ವಯೋಲೇಷನ್ ಏನಾಗ್ತಾ ಇದೆಯಾ ಅಂತೇಳಿ ನೋಡುವಂತದ್ದೇನಿದೆ ಅದನ್ನ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಹೋಗಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಶಾಲೆಯ ಸುತ್ತಮುತ್ತು ಎಲ್ಲಾದ್ರೂ ಈ ತಂಬಾಕು ಪದಾರ್ಥಗಳನ್ನ ಸೇಲ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತೇಳಿ ನೋಡುವಂತದ್ದು, ಅಂಗಡಿಗಳಿಗೆ ಭೇಟಿ ಕೊಟ್ಟು ಮತ್ತು ಅಲ್ಲಿ ಹೋಗಿ ಅವರಿಗೆ ಪೆನಾಲ್ಟಿ ಹಾಕುವಂತದ್ದು, ಇಲ್ಲ ಅವರು ಕಂಟಿನ್ಯೂಸ್ ಆಗಿ ಅದನ್ನ ವಯೋಲೇಷನ್ ಮಾಡ್ತಾ ಇದ್ರೆ, ಕಾನೂನನ್ನ ಮೀರ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅವರ ಅಂಗಡಿಯನ್ನ ಸೀಸ್ ಮಾಡುವಂತದ್ದು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅವರ ಹಂತದಲ್ಲಿ ಆಗ್ತದೆ. ಈಗಾಗಲೇ ಕೆಲವೊಂದು ಅಂಗಡಿಗಳನ್ನ ಕ್ಲೋಸ್ ಮಾಡಿರೋದು ಕೂಡ ಇದೆ, ಬೇರೆ ಬೇರೆ ತಾಲೂಕುಗಳಲ್ಲಿ, ನಮ್ಮ ತಾಲೂಕಿನಲ್ಲೂ ಕೂಡ ಆಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ನಾವು ಒಂದು ಕಾರ್ಯಕ್ರಮವನ್ನ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ನ ಕಲಾಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನ ಕಾರ್ಯಕ್ರಮವನ್ನು ನಾವು ನಮ್ಮ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕಾನೂನು ಇಲಾಖೆ ಮತ್ತು ಅಭಿಯೋಜನಾ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇದೆ, ಇವರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ, ಅದರಲ್ಲಿ ಮುಖ್ಯವಾಗಿ ಈ ಯಂಗ್ ಯಾರಿದ್ದಾರೆ ಅವರಿಗೆ ಶುರುವಿನ ಹಂತದಲ್ಲೇ ನಾವು ಅವರಿಗೆ ಎಜುಕೇಶನ್ ಅನ್ನ ಕೊಡಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ಅಂದ್ರೆ ನಾವು ಯಾರು ಹಿರಿಯರಿರ್ತಾರೆ ನಾವು ಅವರಿಗೆ ಮಾದರಿಯಾಗಿರ್ಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಬಂದು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಅದಲ್ಲದೆ ನಮ್ಮ DYSP ಅವರು ಕೂಡ ಬಂದು ಮಾರ್ಗದರ್ಶನ ಕೊಟ್ಟರು, ವಕೀಲರು ಬಂದು ಮಾರ್ಗದರ್ಶನವನ್ನು ಕೊಟ್ಟರು. ಮತ್ತು ಜನರಿಗೆ ಏನಾಗ್ತದೆ ಅಂದ್ರೆ ಶುರುವಿನ ಹಂತದಲ್ಲೇ ಅವರಿಗೆ ಒಂದು ಸೂಕ್ತವಾದ ಮಾಹಿತಿಯನ್ನು ಕೊಟ್ಟರೆ ಆ ಆಕರ್ಷಣೆಗೆ ಒಳಗಾಗುವಂತದ್ದೇನಿದೆ, ನಮ್ಮ ದೇಹವಾಕ್ಯದಂತೆ ಮಾದಕ ವ್ಯಸನಗಳಿಗೆ ಆಕರ್ಷಣೆ ಒಳಗಾಗುವಂತದನ್ನ ನಾವು ಕಡಿಮೆ ಮಾಡ್ಲಿಕ್ಕಾಗುತ್ತೆ, ಅದನ್ನ ನಾವು ಮಾಡಿದ್ದೆ. ಇದಲ್ಲದೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರುವಂತಹ ನಮ್ಮ ಆರೋಗ್ಯ ಕಾರ್ಯಕರ್ತರು ಯಾರಿದ್ದಾರೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಕ್ಯಾಂಪ್ ಗಳನ್ನ ಮಾಡ್ತಾರೆ. ಕ್ಯಾಂಪ್ ಗಳನ್ನ ಮಾಡಿ ಅಲ್ಲಿ ಬರುವಂತ ಜನರಿಗೆ ಈ ತಂಬಾಕಿನಿಂದ ಆಗುವಂತ ದುಷ್ಪರಿಣಾಮಗಳೇನಿದೆ ಅದನ್ನ ಹೇಳ್ತಾರೆ. ಅದು ಸಣ್ಣ ಒಂದು ಬಾಯಲ್ಲಿ ಆಗುವಂತ ಬದಲಾವಣೆ ಇರಬಹುದು, ಅಂದ್ರೆ ಕ್ಯಾನ್ಸರ್ನ ಮೊದಲಿನ ಅಂತದ್ದಿರಬಹುದು, ಅಥವಾ ಈ ಬ್ರಾಂಕೆಲ್ ಆಸ್ತಮಾ ಅಂತೇಳಿ ಹೇಳ್ತೇವೆ ಉಬ್ಬಸ ಕಾಯಿಲೆ ಬರುವಂತದ್ದು ಅದಿರ್ಬೋದು, ಅಥವಾ ಹುಟ್ಟುವ ಮಕ್ಕಳಲ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಆಗಿ ಹುಟ್ಟುವಂತದ್ದು, ಅಥವಾ ಅವಧಿಪೂರ್ವ ಜನನ ಆಗುವಂತದ್ದು, ಸತ್ತು ಹುಟ್ಟುವ ಮಕ್ಕಳಾಗುವಂತದ್ದು, ಇದೆಲ್ಲವನ್ನ ಕೂಡ ನಮ್ಮ ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿಯನ್ನ ಪ್ರತಿ ಹಂತದಲ್ಲಿ ನಾವು ಬೇರೆ ಬೇರೆ ಜನರಿಗೆ ಕೊಡ್ತಾ ಇರ್ತೇವೆ, ಅಂದ್ರೆ ಖಾಲಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕೊಡುವಂತದ್ದಲ್ಲ, ಪ್ರತಿ ಹಂತದಲ್ಲೂ ಬೇರೆ ಬೇರೆ ಅವರಿಗೆ ಕೊಡ್ತಾ ಇರ್ತೇವೆ. ಆದರೂ ಕೂಡ ಏನಾಗ್ತದೆ ಅಂದ್ರೆ ಜನರಿಗೆ ಅವರೇ ಅಭ್ಯಾಸಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇದು ಮುಕ್ತವಾಗಿ ಸಿಗ್ತಾ ಇರುವಾಗ ಅವರು ಆ ವ್ಯಸನಗಳಿಗೆ ಒಳಗಾಗುವಂತದ್ದೇನಿದೆ ಅದು ಆಗ್ತಾ ಇದೆ. ಅದನ್ನ ನಾವು ಅಂದ್ರೆ ನಿರಂತರವಾಗಿ ಅವರಿಗೆ ಶಿಕ್ಷಣವನ್ನ ಕೊಡುವುದರ ಮುಖಾಂತರ ಮತ್ತು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಮಾಡುವುದರ ಮುಖಾಂತರ ಅವರಿಗೆ ಆ ನಿಕೋಟಿನ್ ನ ವಸ್ತು ಏನಿದೆ ಅದಕ್ಕೆ ಒಂದು ಎಕ್ಸ್ಪೋಸ್ ಆಗುವಂತದನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ.
2: ಸೊ ಈ ಮೂಲಕ ನಾವು ಯುವ ಜನಾಂಗ ಅವರು ಅದಕ್ಕೆ ಜಾಸ್ತಿ ಬೀಳದಂಗೆ ಮಾಡ್ಲಕ್ಕ ಅಂತ ಹೇಳ್ತೇವೆ. ಆದ್ರೆ ಇದ್ರ ಬಗ್ಗೆ ಸಿನಿಮಾಗಳಲ್ಲಿ ಈಗ ಮಕ್ಕಳು ಹೆಚ್ಚು ಇನ್ಫ್ಲೂಯೆನ್ಸ್ ಆಗೋದು ಯಾವ್ದ್ರಿಂದ, ಅವ್ರ ಎಂತ ಕಾಂತರದ್ರಿಂದ, ಈಗ ಒಂದೇ ಸುತ್ತಮುತ್ತ ಕಾಂಬ್ದ, ಇಲ್ಲಾಂದ್ರೆ ಈ ಸಿನಿಮಾದಲ್ಲಿ ಅವ್ರ ಫೇವ್ರೆಟ್ ಹೀರೋ ಯಾರೋ ಹಿಂಗೆ ದೊಮ್ಮೆಳೆಯೋದನ್ನ ಕಾಂಬದ, ಅದಕ್ಕೆಲ್ಲ ಯಾವ ತರದ ಕಂಟ್ರೋಲ್? ಈಗ ಅವರು ದೊಮ್ಮೆಳೆಯೋದು ತೋರಿಸಿದ್ರ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಹೆಲ್ಮೆಟ್ ಕಡ್ಡಾಯ, ಹೆಲ್ಮೆಟ್ ಹಾಕ್ದಿದ್ದು ಹೀರೋ ಹಾತಿರ್ತಾ, ಹೆಲ್ಮೆಟ್ ಕಡ್ಡಾಯ ಅಂತ ಕೆಳಗೊಂದ ನಾ ಲೈನ್ನಲ್ಲಿ ಯಾರು ತಕಂತ್ರ. ಮತ್ತೆ ನೀವು ಇವನ್ ಫಿಲ್ಮ್ ಥಿಯೇಟರ್ ನಾವು ಕೂತ್ರೆ ಅವನೊಂದು ಯಾರನ್ನೋ ಒಂದು ತೋರಿಸ್ಕೊಂಡ ಹೇಳ್ತಾರಲ್ಲ, ಯಪ್ಪ ಅದು ಕಾಯ್ಕೊಂಡು ಹೆದರಿಕೆ ಅತ್ ಯಾರು ಕಾಮ್ಕೊತಿಲ್ಲ ಅಂತದ್ದು. ಸೊ ನೀವು ಇದನ್ನ ಹ್ಯಾಂಗ್ ಇನ್ಫ್ಲೂಯೆನ್ಸ್ ಮಾಡ್ತೀರಿ, ಈ ತರ ಇನ್ಫ್ಲೂಯೆನ್ಸ್ ಗಳನ್ನ ನೀವ್ ಹ್ಯಾಂಗ್ ಕಡಿವಾಣ ಹಾಕ್ತೀರಿ?
1: ಮುಖ್ಯವಾಗಿ ಈ ಮಾಧ್ಯಮಗಳಲ್ಲಿ ಬರುವಂತ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ಬರುವಂತದ್ದೇನಿದೆ ಅದಕ್ಕೆ ಬರುವಾಗ ಒಂದು ಸಣ್ಣ ಕ್ಯಾಪ್ಷನ್ ಹಾಕ್ತಾರೆ, ಅಂದ್ರೆ ಕೆಳಗಡೆ ಧೂಮಪಾನ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನದಿಂದ ಹಾನಿಕರ ಅಂತೇಳಿ ಹಾಕ್ತಾರೆ. ಅದು ಚಿಕ್ಕದಿರ್ತದೆ, ಅದನ್ನ ಯಾರು ನೋಡ್ಲಿಕ್ಕೆ ಹೋಗುದಿಲ್ಲ. ಆದರೆ ನೀವೀಗ ನೋಡಿರ್ಬೋದು ಫಿಲ್ಮ್ ಥಿಯೇಟರ್ ಗಳಲ್ಲಿ ಶುರುವಿನಲ್ಲೇ ಆ ಕ್ಯಾನ್ಸರ್ ಇರುವಂತದ್ದು, ಅವರ ಬಾಯಿ ಆಪರೇಷನ್ ಮೊದಲು ಇರುವಂತದ್ದು, ಅದ್ರ ನಂತರ ಆಗುವಂತದ್ದು, ಇದಲ್ಲದೆ ನೀವು ಒಂದು ಆಡ್ ಅನ್ನು ನೋಡಿರ್ಬೋದು, ಅಕ್ಷಯ್ ಕುಮಾರ್ ಬಂದು ಒಬ್ಬ ಬಿಡಿ ಸೇದು ಅವನಿಗೆ ಮೆನ್ಸುರಲ್ ಹೈಜೀನ್ ಬಗ್ಗೆ ಹೇಳುವಂತದ್ದು ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಇದರಿಂದ ಏನಾಗ್ತದಂದ್ರೆ ಒಂದು ಯಾರು ಈ ಅಭ್ಯಾಸಕ್ಕೆ ಒಳಪಟ್ಟಿಲ್ವೋ ಅವರಿಗೆ ಒಂದು ಮಾರ್ಗದರ್ಶನ ನೀಡಿದಾಗ, ಇದಲ್ಲದೆ ಇನ್ನೂ ಒಂದ್ ಏನಂದ್ರೆ ಅದರಲ್ಲೂ ಹೇಳ್ತಾರೆ ಅವರು, ಯಾರಾದ್ರೂ ಈ ವ್ಯಸನಕ್ಕೆ ಒಳಪಟ್ಟದಿದ್ರೆ ನಿನ್ಗೆ ಏನು ಪರಿಹಾರ ಕಂಡ್ಕೊಳ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಅದು ಜನರ ಚಾಯ್ಸ್ ಇರ್ತದೆ, ಯಾರು ವ್ಯಸನಗಳೇ ಆಗಿರ್ತಾರೆ ಅವರ ಚಾಯ್ಸ್ ಇರ್ತದೆ. ಇನ್ನು ಮನೆಯವರು ಕೂಡ ಇರ್ತದೆ, ಅವರಿಗೆ ಯಾರು ಅವರ ಪ್ರೀತಿಪಾತ್ರರು ಯಾರು ಇರ್ತಾರೆ ಅವರು ಅಥವಾ ಸ್ನೇಹಿತರು ಅವರನ್ನ ಕರ್ಕೊಂಡು ಹೋಗಿ ಇವನು ಈ ತರ ಸಮಸ್ಯೆಗೆ ಒಳಪಟ್ಟಿದ್ದಾನ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಆಪ್ತ ಸಮಾಲೋಚನೆಯನ್ನ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಕುಂದಾಪುರ ತಾಲೂಕಿನಲ್ಲಿ ನಮ್ಮ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಪ್ತ ಸಮಾಲೋಚಕರು ಇದ್ದಾರೆ, ಅವ್ರು ಮಾಡ್ತಾರೆ. ಅಲ್ಲದೆ ಅಲ್ಲಿ ನಿಕೋಟಿನ್ ಗಮ್ಸ್ ಗಳೇನಿದೆ ಅದು ಕೂಡ ಇದೆ. ಇದಲ್ಲದೆ ಎನ್ಸಿಡಿ ನಮ್ಮ ಈ NTCP ಸೆಲ್ ಏನಿದೆ ಇವರು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಕೌನ್ಸಿಲರ್ ಯಾರಿದ್ದಾರೆ ಆಪ್ತ ಸಮಾಲೋಚಕರು ಅವರನ್ನು ಇಟ್ಕೊಂಡಿದ್ದಾರೆ, ಅಲ್ಲಿಯೂ ಕೂಡ ಮಾಡ್ತಾರೆ. ಇನ್ನೊಂದೇನಂದ್ರೆ ಜನರಿಗೆ ಇದು ಗೊತ್ತಿರುವುದಿಲ್ಲ, ನಮ್ಮಲ್ಲಿ ಕೌನ್ಸಿಲಿಂಗ್ ಡೈಲಿ ನಡೀತದೆ, ಡೈಲಿ ಬರ್ತಾರೆ. ಅದಕ್ಕೆ ಜನರು ಬಂದು ಈ ನಿಕೋಟಿನ್ ಗಮ್ಸ್ ಗಳನ್ನ ತಗೊಂಡು ಹೋಗುವಂತದ್ದು ಇದು ಡೈಲಿ ನಡೀತಾ ಇದೆ. ಇದನ್ನ ಯಾರು ಹೇಳುದಿಲ್ಲ, ನಾನು ಏನು ತಂಬಾಕು ವ್ಯಸನಿಯಾಗಿದ್ದೆ ನಾನು ಚಿಕಿತ್ಸೆಯನ್ನ ಪಡೀತಿದ್ದೇನೆ ಅಂತೇಳಿ ಯಾರು ಹೇಳುದಿಲ್ಲ. ಯಾಕಂದ್ರೆ ವ್ಯಸನಿಗಳು ಯಾರು ಇರ್ತಾರೆ ಅವ್ರು ಹೇಳುದಿಲ್ಲ ನಾನು ಈ ತರ ಇದ್ದೇನೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದೇನೆ ಅಂತೇಳಿ ಯಾರು ಹೇಳುದಿಲ್ಲ. ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗುವಂತದ್ದು ಜನರ ಒಂದು ಸಹಕಾರ. ಆ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅಥವಾ ಫ್ರೆಂಡ್ಸ್ ಯಾರಿದ್ದಾರೆ ಅವರು ಅವನಿಗೆ ಒಂದು ಸಹಕಾರವನ್ನ ಕೊಡಬೇಕು ಅವನು ಆ ವ್ಯಸನದಿಂದ ಹೊರಬರ್ಬೇಕಾದ್ರೆ. ಇದು ಇಂಪಾರ್ಟೆಂಟ್ ಇರುವಂತದ್ದು.
2: ಇನ್ನೊಂದು ಕೇಳಿತ್ತು ಮಂಜುಳಾ ಶೆಟ್ಟಿ ಅವ್ರ ಹತ್ರ ಎಂತ ಕೇಂದ್ರ, ನೀವು ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳಿದ್ದೆ ಕೆಲವು ಗ್ರಾಮಗಳನ್ನ ಅಡಾಪ್ಟ್ ಮಾಡಿದಿರಿ ಅಂತ, ಈ ತಂಬಾಕು ಮುಕ್ತ ಗ್ರಾಮವನ್ನ ಮಾಡೋಕೆ, ಅದ್ರ ಬಗ್ಗೆ ಈಗ ಸ್ಟೇಟಸ್ ಹೇಗಿತ್ತು ಸರ್, ಏನ್ ಆಗಿತ್ತಲ್ಲ ಅದನ್ನೊಂಚೂರು ಅಪ್ಡೇಟ್ ಮಾಡ್ತೀವಿ.
0: ಹೌದು, ಈಗ ತಂಬಾಕು ಮುಕ್ತ ಗ್ರಾಮನ ಫಸ್ಟ್ ಗೆ ಕೋಡಿಬೆಂಗ್ರೆ ಮಾಡಿದ್ದು ಹೇಳಿದ್ದೇವೆ ನಿಮ್ಗೆ ಲಾಸ್ಟ್ ಇಯರ್ ಬಂದಾಗ. ಆವಾಗ ಕ್ರೈಟೀರಿಯಾ ಬೇರೆ ತರ ಇತ್ತು, ಅಂದ್ರೆ ಆ ಊರಿನಲ್ಲಿ ತಂಬಾಕು ಏನು ಮಾರಾಟನೇ ಮಾಡ್ಲಿಕ್ಕಿಲ್ಲ, ಕಂಪ್ಲೀಟ್ ಆಗಿ ಇರ್ಲಿಕ್ಕಿಲ್ಲ ಅಂತ ಹೇಳಿ. ಈವನ್ ಕೋಡಿಬೆಂಗ್ರೆಲ್ಲೂ ತುಂಬಾ ಅದು ಇದ್ ಮಾಡ್ಕೊಂಡು ಸ್ಟೆಪ್ ತಕೊಂಡು ಅವರು ಎಲ್ಲ ಅಂಗಡಿಯವರು ಸ್ಟಾಪ್ ಮಾಡಿ, ಈಗ ಕ್ರೈಟೀರಿಯಾ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಗೈಡ್ಲೈನ್ ಅಲ್ಲಿ. ಅಂದ್ರೆ ಕಂಪ್ಲೇಂಟ್ಸ್ ಆಗಿರ್ಬೇಕು ಅಂತ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಎಲ್ಲಾದ್ರೂ ಅಲ್ಲಿ ಅಲ್ಲಿ ಇಲ್ಲಿ ಇದ್ದೆ ಅನ್ನೋದಿದ್ರು ಸಹಿತ ನಾವು ಮಾಡಬಹುದು. ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ಏನು ಕಂಪ್ಲೇಂಟ್ಸ್ ಆಗಿದ್ರೆ ಅದನ್ನ ನಾವು ತಂಬಾಕು ಮುಕ್ತ ಗ್ರಾಮ ಅಂತ ಮಾಡಬಹುದು ಅಂತ ಹೇಳಿ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷ ನಾವು ಒಂದು 7 ಗ್ರಾಮನ ಸೆಲೆಕ್ಟ್ ಮಾಡಿದ್ದೇವೆ. ಅಲ್ಲಿ ಆಗ್ತಾ ಉಂಟು, ಏನು ಅಲ್ಲಿ ಬೇರೆ ಬೇರೆ ತರ ಇದೆ. ಲೈಕ್ ಈಗ ಫಸ್ಟಿಗೆ ನಾವು ಹೋಗಿ ಹಾಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುದಿಲ್ಲ, ಗ್ರಾಮ ಪಂಚಾಯತ್ ಮುಖಾಂತರನೇ ಆಗ್ಬೇಕು ಅಂತ ಹೇಳಿ RDPR ಏನಿದೆ ಡಿಪಾರ್ಟ್ಮೆಂಟ್ ಇದೆ ಅವರೇ ಅದನ್ನ ಇನಿಷಿಯೇಟಿವ್ ತಗೊಂಡು ಮಾಡ್ಬೇಕು ಅಂತ ಸ್ಟೇಟ್ ಇಂದ ಆರ್ಡರ್ ಬಂದಿದೆ. ಅವ್ರ ಮುಖಾಂತರ ಯಾವ್ದು ಫಿಸಿಬಲ್ ಇದೆ ಆ ಗ್ರಾಮವನ್ನ ಅಥವಾ ಹಳ್ಳಿಯನ್ನ ಸೆಲೆಕ್ಟ್ ಮಾಡ್ಬೇಕಂತ ಇದೆ. ಮತ್ತೆ ಅಲ್ಲಿ ಒಂದು ಕಮಿಟಿ ಫಾರ್ಮೇಶನ್ ಮಾಡ್ಬೇಕಂತ ಇರ್ತದೆ, ಮೆಂಬರ್ಸ್ ಆಗಿರ್ಬೋದು ಅಥವಾ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು ಅಧ್ಯಕ್ಷರನ್ನು ಒಳಗೊಂಡಿರುವಂತ ಒಂದು ಕಮಿಟಿನ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಆ ಗ್ರಾಮದಲ್ಲಿ ಒಬ್ಬ ರಾಯಭಾರಿಯನ್ನ ನೇಮಕ ಮಾಡ್ಬೇಕಂತ ಕೂಡ ಉಂಟು. ಯಾಕಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಸೂಪರ್ವಿಷನ್ ಆಗ್ತಾ ಇರ್ಬೇಕು, ಯಾರು ಹೊರಗಡೆಯಿಂದ ಬಂದು ಅಲ್ಲಿ ಮಾಡುವಂತದ್ದು ವೈಲೇಷನ್ ತುಂಬಾ ಮಾಡುವಂತದ್ದು, ಸ್ಕೂಲ್ ಕಾಲೇಜ್ಗಳಿದ್ರೆ ಅದ್ರ ಹತ್ರ ಮಾರಾಟ ಮಾಡ್ಲಿಕ್ಕೆ ಇಲ್ಲ, ಆ ತರದೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೋಸ್ಕರ ರಾಯಭಾರಿ ಅಂತ ಒಬ್ಬರನ್ನಲ್ಲಿ ಮಾಡ್ತೇವೆ. ಹಾಗೆ ಅಟ್ ದಿ ಎಂಡ್ ಆಫ್ ದಿ ಇದರಲ್ಲಿ ಜಿಲ್ಲಾಡಳಿತದಿಂದ ಅದನ್ನ ಡಿಕ್ಲೇರ್ ಮಾಡುವಂತ ಕಾರ್ಯಕ್ರಮ ಮಾಡ ಕೆಲವೊಂದು ಈಗ ನಾವು ಏನ್ ಸೆಲೆಕ್ಟ್ ಮಾಡಿದ್ದೇವೆ 7 ಗ್ರಾಮಗಳನ್ನ ಅಲ್ಲಿ ಪ್ರೊಸೆಸ್ ಅಲ್ಲಿ ಇದೆ, ಯಾವ್ದು ಸಹ ಕಂಪ್ಲೀಟ್ ಆಗ್ಲಿಲ್ಲ. ಈಗ ಕೋಟದಲ್ಲಿ ಮನೂರ್ ಅಂತ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿದ್ದಾರೆ, ಅಲ್ಲಿ ಆಲ್ಮೋಸ್ಟ್ ಆಗಿದೆ, ಎಲ್ಲ ರಾಯಭಾರಿ ಸೆಲೆಕ್ಷನ್ ಆಗಿದೆ, ಕಮಿಟಿ ಫಾರ್ಮೇಶನ್ ಆಗಿದೆ. ಅದೇ ಅಲ್ಲಿದು ಒಂದು ಆಕ್ಟಿವ್ ಪರ್ಸನ್ ಆಗಿರ್ತಾರೆ, ಸಂಘ ಸಂಸ್ಥೆ ಲೀಡರ್ಸ್ ಗಳೆಲ್ಲ ಆಕ್ಟಿವ್ ಯಾರಿರ್ತಾರೆ ಅವ್ರನ್ನ ಆ ಪಂಚಾಯತಿಯವರು ಗುರುತಿಸಿ ಮಾಡುವಂತದ್ದು. ಅಲ್ಲಿ ಯಾವ್ದಾದ್ರು ವೈಲೇಷನ್, ಈಗ ನಾವು ಕೋಡಿಬೆಂಗ್ರಲ್ ಸಹ ಒಂದು ಮಾನಿಟರಿಂಗ್ ಟೀಮ್ ಅಂತ ಇದೆ, ಸೊ ಅಲ್ಲಿ ಏನು ವೈಲೇಷನ್ ಯಾರಾದ್ರೂ ಬಂದು ಮಾಡ್ತಾರೆ ಅಂತ ಆದ್ರೆ ಅವ್ರ ಟೀಮ್ ಅವ್ರಲ್ಲಿ ಯಾರಾದ್ರೂ ಅಲ್ಲಿ ಅದನ್ನ ನೋಡ್ಕೊಳ್ತಾರೆ ಹಾಗಿರ್ತದೆ. ಸೊ ಇಲ್ಲಿ ಸಹ ಆ ಊರಲ್ಲಿ ಸಹ ಒಂದು ಮಾಡ್ಬೇಕಂತ
2: ಹೇಳಿ
0: ಮಣೂರು ಗ್ರಾಮವನ್ನ ಸದ್ಯದಲ್ಲಿ ಮಾಡ್ತಾ ಇದ್ದೀವಿ, ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಆಗಿದೆ. ಇನ್ನು ಅವರು ಇಒ ಅವರಿಗೆ ಒಂದು ಇಂಟಿಮೇಶನ್ ಕೊಟ್ಟು ಒಂದು ಸ್ಕೋರ್ ಕಾರ್ಡ್ ಇರ್ತದೆ, ಆ ಆರೋಗ್ಯ ಇಲಾಖೆಯವರು ಗ್ರಾಮ ಪಂಚಾಯತ್ ಇಒ ಇವರೆಲ್ಲರೂ ಸೇರಿ ಅದಕ್ಕೆ ಒಂದು ಸ್ಕೋರ್ ಹಾಕ್ಲಿಕ್ಕೆ ಇರ್ತದೆ. ಅದಾದ ನಂತರ ಜಿಲ್ಲಾಡಳಿತದಿಂದ ಅದನ್ನ ಫಾರ್ಮಲ್ ಆಗಿ ಡಿಕ್ಲರೇಷನ್ ಮಾಡುವಂತೆ.
2: ಹೌದೌದು,
0: ಅದಕ್ಕೋಸ್ಕರನೇ ಅದಕ್ಕೆ ಈಗ ಕಮಿಟಿ ಮಾಡುವಂತದ್ದಾಗಿರ್ಬೋದು. ಈಗ ಪ್ರತಿ ಸಲ ನಾವೇ ಹೋಗಿ ನೋಡ್ತೇವೆ ಅಂತ ಅಲ್ಲ, ಅಲ್ಲಿ ಆ ಊರಿನಲ್ಲಿ ಒಂದು ರಾಯಭಾರಿ ಅಥವಾ ಕಮಿಟಿ ಫಾರ್ಮೇಶನ್ ಮಾಡಿರ್ತೇವೆ, ಅದು ಅವರದ್ದು ಜವಾಬ್ದಾರಿ ಆಗಿರ್ತದೆ ಅದು ಮಾಡ್ಲಿಕ್ಕೆ.
2: ಕುಂದಾಪುರ ಬದಿಗೆ ಯಾವ ಗ್ರಾಮ ಇಲ್ಲಿಯಾ?
0: ಕುಂದಾಪುರದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ವಿಸಿಟ್ ಮಾಡ್ತಿದ್ದೀವಿ. ಕೊರ್ಗಿಯನ್ನು ಹಿಂದೆ ಮಾಡಿದ್ದೀವಿ, ಅದು ಕೊರ್ಗಿ ಗ್ರಾಮದಲ್ಲಿ ಪ್ರೊಸೆಸ್ ಅಲ್ಲಿ ಇದೆ ಇನ್ನು ಸಹಿತ, ಅದು ಒಂದು ಮಾಡ್ಲಿಕ್ಕೆ ಉಂಟು.
2: ಓಕೆ, ಈ ಗ್ರಾಮ ಗ್ರಾಮಗಳಿಗೆ ಹೋಗಿ ನೀವೀಗ ಏನಂತ ಈ ತರದ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀರಲ್ಲ, ಒಂದು ಗ್ರಾಮಗಳನ್ನೇ ಅಡಾಪ್ಟ್ ಮಾಡ್ಕೊಂಡ್ರೆ ಒಂದೊಂದು ಗ್ರಾಮನೇ ತಂಬಾಕು ಮುಕ್ತ ಆದ್ರೆ ಒಂದು ವರ್ಷಕ್ಕೆ ಒಂದ್ ಎರಡು ನಾಲ್ಕು ಐದು ಆರು ಗ್ರಾಮ ಆದ್ರೆ ಪ್ರತಿ ವರ್ಷಕ್ಕೆ ಹಿಂಗೆ ಆರೆ ಆ ಗ್ರಾಮಗಳ ಸಂಖ್ಯೆ ಹೆಚ್ಚಿತವಾದ ತಂಬಾಕು ಮುಕ್ತ ಆಗ್ತದೆ ಅಂತ ಹೇಳ್ಕೊಂಡ. ಆದ್ರೆ ನೀವು ಇದನ್ನ ಮಾಡೋ ಪ್ರೊಸೆಸ್ ಅಲ್ಲಿ ಈ ಪಟ್ಟಣಗಳಿದ್ದಾವ
0: ಹೌದು, ಕರೆಕ್ಟ್ ಮೇಡಮ್, ನೀವು ಹೇಳಿರೋ ಪಾಯಿಂಟ್ ಕರೆಕ್ಟ್ ಉಂಟು. ಆದ್ರೆ ಏನಂತ ಹೇಳಿದ್ರೆ, ಈಗ ಫಸ್ಟ್ ತಂಬಾಕು ಇದು ನಿಷೇಧ ಅಲ್ಲ, ನಿಯಂತ್ರಣ ಕಾರ್ಯಕ್ರಮ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಏನು ಗ್ರಾಸ್ ರೂಟ್ ಇಂದ ಬರ್ತಾ ಇದ್ದೀವಿ. ಅಂದ್ರೆ ಪಟ್ಟಣ ನಿಮ್ಗೆ ಗೊತ್ತಿದೆ, ಪಟ್ಟಣ ಅಥವಾ ನಗರ ಏನಿದೆ ಅದು ಕಂಪ್ಲೀಟ್ ಆಗಿ ಹಾಟ್ಸ್ಪಾಟ್ ಆಗಿರುತ್ತೆ ತಂಬಾಕು ಮಾರಾಟ ಆಗಿರ್ಬೋದು ಅಥವಾ ಉಪಯೋಗಿಸುವಂತದ್ದಾಗಿರ್ಬೋದು. ಈಗ ಗ್ರಾಮಗಳಿಂದ ಯಾಕೆ ಬರ್ತಿದ್ದೀವಿ ಅಂದ್ರೆ ಅಲ್ಲಿಂದಾನೆ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ. ಅಲ್ಲಿ ಆಲ್ಮೋಸ್ಟ್ ಕಡಿಮೆನೆ ಇರುತ್ತೆ, ಯೂಸರ್ಸ್ ಕಡಿಮೆ ಇರ್ತಾರೆ ಅಥವಾ ಅಂಗಡಿಗಳು ಕಡಿಮೆ ಇರ್ತದೆ. ಸೊ ಅದನ್ನ ಮಾಡ್ತಾ ಮಾಡ್ತಾ ಒಂದ್ ದಿವಸ ಏನು ನಗರವನ್ನ ಟಚ್ ಮಾಡುವಂತ ಕೆಲಸ ಕೂಡ ಆಗ್ತದೆ ಮುಂದಿನ ಹಂತದಲ್ಲಿ ಅಂತ ಹೇಳ್ಬಹುದು.
1: ಮೇಡಮ್, ಇನ್ನೊಂದು ನಗರ ಮಟ್ಟದಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತೇಳಿ ಒಂದು ಮಾಡ್ತಾ ಇದ್ದಾರೆ. ಅದನ್ನ ಮುನ್ಸಿಪಾಲಿಟಿಗಳು ಏನಿದೆ ಅವರು ಲೈಸೆನ್ಸ್ ಗಳನ್ನ ಕೊಡುವಾಗ ಶಾಲಾ ಕಾಲೇಜುಗಳ ವ್ಯಾಪ್ತಿಯಿಂದ 100 ಮೀಟರ್ ದೂರದಲ್ಲಿ ಅವರು ಬೀಡಿ ಸಿಗರೇಟ್ ಅಥವಾ ತಂಬಾಕು ಪದಾರ್ಥಗಳೇನಿದೆ ಅದನ್ನ ಸೇಲ್ ಮಾಡಬಾರ್ದು ಅಂತೇಳಿ ಅಂತವ್ರಿದ್ರೆ ಅವರಿಗೆ ಲೈಸೆನ್ಸ್ ಅನ್ನ ಕೊಡುವುದಿಲ್ಲ. ಅಂದ್ರೆ ಸೆಲ್ಲಿಂಗ್ ಏನಿದೆ ಅದನ್ನ 100 ಮೀಟರ್ಸ್ ಹೊರಗಡೆನೆ ಮಾಡಬೇಕು, ಅದು ಇಂಪಾರ್ಟೆಂಟ್. ಇದಲ್ದೆ ಇನ್ನೊಂದು ಏನಂದ್ರೆ, ಒಂದ್ ವೇಳೆ ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅಂದ್ರೆ ಬೇರೆ ಲೈಸೆನ್ಸ್ ಟೊಬ್ಯಾಕೋ ವೆಂಡರ್ ಅಲ್ಲ, ಬೇರೆ ಇತರ ಲೈಸೆನ್ಸ್ ಹೋಲ್ಡರ್ ಇರುವಂತವರು ಕೂಡ ಅಲ್ಲಿ ಅವರು ಒಂದ್ ವೇಳೆ ಟೊಬ್ಯಾಕೋ ಪದಾರ್ಥಗಳನ್ನ ಸೇಲ್ ಮಾಡ್ತಾ ಇದ್ರೆ ಅವರಿಗೆ ಅಂಗಡಿಗೆ ಪೆನಾಲ್ಟಿ ಹಾಕುವಂತದ್ದು, ಸೀಸ್ ಮಾಡುವಂತದ್ದು, ಇದು ಎರಡು ಕೂಡ ಆಗ್ತದೆ. ಅಂದ್ರೆ ಅರ್ಬನ್ ಏರಿಯಾದಲ್ಲಿ ಇದೀಗ ಇಂಪ್ಲಿಮೆಂಟೇಷನ್ ಅಲ್ಲೇ ಇದೆ, ಇದು ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಏನಂದ್ರೆ ಜನರಿಗೆ ಇದು ಅರಿವಿರಬೇಕು. ಹೆಚ್ಚಾಗಿ ಏನಾಗ್ತದೆ ಅಂದ್ರೆ ಇದನ್ನ ನಾವು ಹೇಳ್ತೇವೆ ಈ ತರ ಕಾನೂನು ಇದೆ ಅಂತೇಳಿ, ಆದ್ರೆ ಕೆಲವರಿಗೆ ಈ ಕಾನೂನಿನ ಅರಿವೇ ಇರುವುದಿಲ್ಲ. ಪೆನಾಲ್ಟಿ ಎಲ್ಲ ಬಂದಾಗ ನಾವು ನೋಡುವ ಅಂತೇಳಿ ಹೇಳುವಂತ ಅದನ್ನೆಲ್ಲ ಮಾಡ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕನ್ಸರ್ನ್ ನಮ್ಗೆ ಇರಬೇಕು ಏನಂತ ಹೇಳಿದ್ರೆ, ಈ ತಂಬಾಕು ಪದಾರ್ಥಗಳ ಇಂದಾಗಿ ವರ್ಷಕ್ಕೆ ಸುಮಾರು 8 ಮಿಲಿಯನ್ ಅಂದ್ರೆ 80 ಲಕ್ಷದಷ್ಟು ಜನ ಸಾಯ್ತಾ ಇದ್ದಾರೆ. ಪ್ರತಿ ಒಂದು 6 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಈ ತಂಬಾಕಿನ ಒಂದು ಇದರಿಂದಾಗಿ. ಮತ್ತು ಪ್ರತಿ ವರ್ಷ 7 ಮಿಲಿಯನ್ ಡೆತ್ಸ್ ಆಗ್ತಾ ಇದೆ ಪ್ರತಿ ವರ್ಷ, ಆಯ್ತಾ. ಇದೆಲ್ಲ ಅಲ್ಲದೆ ಈಗ ನಾವೇನ್ ಹೇಳ್ತೇವೆ ಅಂದ್ರೆ, ಈ ನೀವು ಫಿಲ್ಮ್ ಯಾವ್ದೇ ಫಿಲ್ಮ್ ಇರ್ಬೋದು, ಸ್ಟಾರ್ಟ್ ಆಗುವಾಗ ಒಂದು ಕ್ಯಾನ್ಸರ್ ನ ಬಗ್ಗೆ ಒಂದು ಕೊಡುವಂತದ್ದಿದೆ. ನಮ್ಮಲ್ಲಿ ಆಸ್ಪತ್ರೆಗಳಲ್ಲಿ ಪ್ರತಿ ಹಂತದಲ್ಲೂ ನಾವು ನೋಡ್ತೇವೆ, ಈ ಟೊಬ್ಯಾಕೋ ಯಾರು ಯೂಸ್ ಮಾಡ್ತಾರೆ ಅವರ ಬಾಯಿಯನ್ನ ಓಪನ್ ಮಾಡಿ ನೋಡಿದಾಗ ಆ ಬಾಯಿಯಲ್ಲಿ ಇರುವಂತಹ ಹಲ್ಲುಗಳು, ಒಸಡುಗಳು ಮತ್ತು ನಾಲಿಗೆ ಇರ್ಬೋದು, ಒಳ ಏನಿದೆ ಭಾಗ ಏನಿದೆ ಅಲ್ಲೆಲ್ಲ ಕಡೆ ಬದಲಾವಣೆ ಆಗಿರುವಂತದ್ದು, ಮತ್ತು ಎಕ್ಸ್ರೇ ತೆಗೆದು ನೋಡಿದಾಗ ಲಂಗ್ಸ್ ಗಳಲ್ಲಿ ಪ್ಯಾಚಸ್ ಇರುವಂತದ್ದು ನಾವು ಇದನ್ನೆಲ್ಲ ನೋಡ್ತೇವೆ. ಇನ್ನು ಮುಖ್ಯವಾಗಿ ಹೇಳ್ಬೇಕೇನಂದ್ರೆ, ಈ ತಂಬಾಕು ವ್ಯಸನಿಗಳು ಯಾರಿರ್ತಾರೆ ಅವರಲ್ಲಿ ಕ್ಯಾನ್ಸರ್ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಇರ್ತದೆ. ಇದಲ್ಲದೆ ಡಯಾಬಿಟಿಸ್ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಇರ್ತದೆ. ಇದಲ್ಲದೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇದ್ರೆ ಆ ಕಾಯಿಲೆ ಕೂಡ ಜಾಸ್ತಿ ಇರ್ತದೆ. ಮತ್ತು ಹೊಟ್ಟೆಯ ಏನಾದ್ರೂ ಅಲ್ಸರ್ ಗಳೇನಾದ್ರೂ ಇದ್ರೆ ಅದು ಜಾಸ್ತಿ ಆಗ್ತದೆ. ಅಂದ್ರೆ ನೀವು ಯಾವುದೇ ಅಂಗಾಂಗವನ್ನ ತೆಗೆದುಕೊಂಡ್ರೆ ಅಲ್ಲಿ ಇದು ಇಫೆಕ್ಟ್ ಅನ್ನ ಕೊಡ್ತದೆ. ಕೂದಲು ಉದುರುವಂತದ್ದಾಗ್ತದೆ, ಬೆರಳಿನ ಉಗುರುಗಳೇನಿದೆ ಅದು ಹಾಳಾಗ್ತದೆ, ಮೈಯ ಚರ್ಮದ ಕಾಂತಿ ಏನಿದೆ ಅದು ಹಾಳಾಗ್ತದೆ, ಬಣ್ಣ ಬದಲಾಗ್ತದೆ, ಹಲವಾರು ಸಮಸ್ಯೆಗಳು ಈ ತಂಬಾಕಿನಿಂದ ಇರ್ತದೆ. ಸುಮಾರು 5,800ರಷ್ಟು ಈ ತಂಬಾಕಿಯನ್ನು ಸೇರ್ತೇವೆ, ಅದರಲ್ಲಿ 5,800ರಷ್ಟು ವಿಷಕಾರಿ ವಸ್ತುಗಳಿರ್ತದೆ. ಅಂದ್ರೆ ಅದರಲ್ಲಿ ಸುಮಾರು ವಸ್ತುಗಳೇನಿದೆ ಅದು ನೇರವಾಗಿ ಕ್ಯಾನ್ಸರ್ ಅನ್ನೇ ಉಂಟು ಮಾಡುವಂತದ್ದು. ಹಾಗಾಗಿ ಇದರ ಬಗ್ಗೆ ಜನರು ತಾವು ತಿಳ್ಕೊಂಡು ಖಾಲಿ ಒಂದು ಒಂದು ಸಿಗರೇಟ್ ಮಾರಿದ್ರೆ ಅಥವಾ ಒಂದು ಬೀಡಿ ಮಾರಿದ್ರೆ ಆಗುವ ಲಾಭ ಏನಿದೆ ಅತಿ ಕಡಿಮೆ ಲಾಭ. ಯಾಕಂತೇಳಿ ಹೇಳಿದ್ರೆ, ಅವರು ಇತ್ತೀಚಿನ ವರ್ಷಗಳಲ್ಲಿ ಆ ಕಾಸ್ಟ್ ಏನಿದೆ ಜಾಸ್ತಿ ಆಗ್ತಿದೆ. ಮೊದಲೆಲ್ಲ ಎಲ್ಲಾ ಊರುಗಳಲ್ಲಿ ತಂಬಾಕು ಪದಾರ್ಥಗಳನ್ನ ಈ ತಂಬಾಕಿನ ಎಲೆ ಏನಿದೆ ಅದನ್ನ ಉತ್ಪತ್ತಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಲಿಮಿಟೆಡ್ ಇದೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲೇ ಕೂಡ ಇದನ್ನ ಬೆಳೀತಾ ಇದ್ರು. ಅದು ಅಷ್ಟು ಸುಲಭದಲ್ಲಿ ಬೆಳಲಿಕ್ಕೂ ಕೂಡ ಆಗುದಿಲ್ಲ, ವಾತಾವರಣ ಆತರ ಇರಬೇಕು. ಹಾಗಾಗಿ ಆ ಇದನ್ನ ಗಿಡವನ್ನ ಬೆಳೀಲಿಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ, ಬಿಡಿ ಸಿಗರೇಟ್ ಗಿಡ ಒಂದು ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಮತ್ತು ಇದನ್ನ ನಿಯಂತ್ರಣ ಮಾಡ್ಬೇಕಂತೇಳಿನೇ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಅದಕ್ಕೆ ಟ್ಯಾಕ್ಸ್ ಗಳನ್ನ ಹಾಕುವಂತದ್ದು, ಹೆಚ್ಚು ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕುವಂತದ್ದು. ಆದರೂ ಕೂಡ ಜನರು ಅದನ್ನ ಸೇವನೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಒಂದು ಈ ತಿನ್ನುವಂತ ಏನು ಅಡಿಕೆ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿ ಮೊದಲು ಕೊಡ್ತಾ ಇದ್ರು, ಅದನ್ನ ನಿಷೇಧ ಮಾಡಿದೆ ಈಗ ಸರ್ಕಾರ. ಅಂದ್ರೆ ಅಡಿಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡಬಾರ್ದು ಅಂತೇಳಿ. ಈಗ ಜನರು ಏನ್ ಮಾಡ್ತಾ ಇದ್ದಾರಂದ್ರೆ ಅಡಿಕೆ ಬೇರೆ ಮತ್ತು ಈ ತಂಬಾಕು ವಸ್ತುಗಳೇನಿದೆ ಬೇರೆ ಬೇರೆ ಮಾಡಿ ಸೇಲ್ ಮಾಡುವಂತದ್ದು, ಅದನ್ನು ಕೂಡ ಉಪಯೋಗಿಸುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದಾರೆ.

0: ಅಂದ್ರೆ ಒಟ್ಟಾರೆ ಹೇಳಬೇಕಾದ್ರೆ ಕಾನೂನು ಎಲ್ಲ ದೃಷ್ಟಿಯಲ್ಲೂ ಇದೆ, ಅದನ್ನ ನಾವು ಜನರು ಅರ್ಥ ಮಾಡ್ಕೊಳ್ಬೇಕು. ಖಾಲಿ ಕಾನೂನಿನಿಂದ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತದ, ನಿಯಂತ್ರಣವನ್ನು ನಾವು ಮಾಡ್ಬೇಕು ಅಂತೇಳಿ ಜನರು ಅರ್ಥಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು.
1: ಸರ್, ನಮ್ಗೆ ಅನ್ಸುತ್ತೆ ತಂಬಾಕಲ್ಲಿ ಬರೀ ತಂಬಾಕು ಅಂದ್ರೆ ಈಗ ನಾವು ಅದ್ ಹೆಸರು ಕೇಂದ್ರಕೊಳ್ಳ ಯೋ ತಂಬಾಕು ಅದು ಎಂತ ತಿನ್ಬದು ಬಾಯಲ್ಲ ಎಲ್ಲ ಕಪ್ಪು ಕರಿ ಮಸಿ ಇರುತ್ತೆ ಕಂಡ್ರೆ ಸಾಕಂಬಾಗಿ ಇರುತ್ತೆ, ಅದು ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಮತ್ತೆ ಜರಿ ಕೊಟ್ಟು ಎರಡು ಟೆಂಪ್ಟಿಂಗ್ ತರ ಇರುತ್ತೆ. ಅದ್ ನೋಡಿ ನಂಗೆ ಇನ್ನೊಂದು ಹೇಳಕ್ಕೆ ಸರ್, ನೀವು ಲೈಸೆನ್ಸ್ ಅಂತ ಹೇಳ್ರಿ ಅಲ್ಲ, ಈ ಚಾಮಾರು ಅಂಗಡಿ ಇರಲ್ಲ ಚಂಡ ಚಂಡ ಶಾಪ್ ಇಟ್ಕೊಂಡಿರ್ತಾರೆ ಕಾಣೆ, ಹೆಚ್ಚು ತಂಬಾಕು ಅಥವಾ ಸಿಗರೇಟ್ ಬೀಡಿ ಎಲ್ಲ ಅಲ್ಲೇ ಸೇಲ್ ಆಗ್ತದೆ ಅನ್ಸತ್ ನಂಗೆ. ಸಾಂಗ್ರೋದ ಚಾ ಹಿಡ್ಕೊಂಡು ಅದನ್ನ ಕುಡಿತೆ, ಅದನ್ನ ಯಾರೋ ಪಬ್ಲಿಕ್ ಕಂಡ್ರ ನಮ್ ಕಡೆಂಗಿದ್ದಾರೆ ಅವ್ರು ಎಂತ ಮಾಡ್ಲಕ್ಕ ಆ ಸಂದರ್ಭದಲ್ಲಿ.
0: ಮೊತ್ತ ಮೊದಲನೇದಾಗಿ ಆವಾಗ್ಲೇ ಹೇಳಿದಾಗೆ ಈ ತಂಬಾಕು ಪದಾರ್ಥಗಳನ್ನ ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ, ಗ್ರಾಮ ಪಂಚಾಯತ್ ಅಲ್ಲ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಅವರು ಸೇಲ್ ಮಾಡ್ಬೇಕಾದ್ರೆ ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತೇಳಿ ಏನಿದೆ, ಅಂದ್ರೆ ತಂಬಾಕು ವ್ಯಾಪಾರದ ಒಂದು ಪರವಾನಿಗೆ ಏನಿದೆ ಅದನ್ನ ಪಡ್ಕೊಂಡಿರ್ಬೇಕು ಎಲ್ರು ಕೂಡ. ಚಾ ಎಲ್ರು ಯಾರೇ ಅದು ಒಂದು ಬಿಡಿ ಮಾರಿದ್ರು ಕೂಡ ಅವ್ನು ಪಡ್ಕೊಂಡಿರ್ಬೇಕು. ಇದಲ್ಲದೆ ಕಾನೂನು ಏನ್ ಹೇಳ್ತದೆ ಅಂದ್ರೆ 18 ವರ್ಷಕ್ಕಿಂತ ಕೆಳಗಿನವರಿಗೆ ತಂಬಾಕು ಪದಾರ್ಥಗಳನ್ನ ಸೇಲ್ ಮಾಡಬಾರ್ದು ಅಂತೇಳಿ ಇದೆ, ಅದನ್ನು ಕೂಡ ಕಟ್ಟುನಿಟ್ಟಾಗಿ ಅವರು ಮಾಡಲೇಬೇಕು. ಅಂದ್ರೆ 18 ವರ್ಷಕ್ಕಿಂತ ಕೆಳಗಿನವರಿಗೆ ಯಾವ ಕಾರಣಕ್ಕೂ ಅವರು ಕೊಡ್ಲಿಕ್ಕಿಲ್ಲ. ಇದು ಇಂಪಾರ್ಟೆಂಟ್ ಇರುವಂತದ್ದು. ಇನ್ನು ಮುಖ್ಯವಾಗಿ ಶಾಲೆಯ ಸುತ್ತಮುತ್ತಲಲ್ಲಿ ಅವರು 100 ಮೀಟರ್ಸ್ ಅಲ್ಲಿ ಸೇಲ್ ಮಾಡ್ಲಿಕ್ಕಿಲ್ಲ, ಯಾವುದೇ ತಂಬಾಕು ಪದಾರ್ಥಗಳನ್ನ ಅವರು ಸೇಲ್ ಮಾಡ್ಲಿಕ್ಕಿಲ್ಲ. ಇನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾರಾದ್ರೂ ಬೀಡಿ ಸಿಗರೇಟ್ ಅನ್ನು ಸೇರ್ತಾ ಇದ್ರೆ ನೀವು ಹತ್ತಿರದಲ್ಲಿ ಅದು ಪೊಲೀಸ್ ಇರ್ಬೋದು ಅಥವಾ ಯಾರಾದ್ರೂ ಇರ್ಬೋದು ಅವ್ರಿಗೆ ಹೇಳಿದ್ರೆ ಅವರು ಅವರಿಗೆ ಪೆನಾಲ್ಟಿ ಹಾಕುವಂತದ್ದೇನಿದೆ ಅದಕ್ಕೂ ಕೂಡ ಅವಕಾಶ ಇದೆ. ಅವರಿಗೆ 6B ಅಲ್ಲಿ ಪೆನಾಲ್ಟಿ ಏನಿದೆ ಅದನ್ನ ಹಾಕ್ಬಹುದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕುವಂತದ್ದು ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ.
2: ಈಗ ಅದ್ರ ಜೊತೆಗೆ ಸರ್ ಹೇಳಿದ್ರ ಜೊತೆ ಹೇಳುದಾದ್ರೆ ಪೆನಾಲ್ಟಿ ಅನ್ನುವಂಥದ್ದು ಆರೋಗ್ಯ ಇಲಾಖೆಯವರು ಮಾತ್ರ ಹಾಕ್ಲಿಕ್ಕಲ್ಲ, ಈಗ ಅದರಲ್ಲೇ ಉಂಟು ಕೋಟ್ಪಾ ಮ್ಯಾನುವಲ್ ಅಂತಾನೆ ಉಂಟು, ಅದರಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಆಫೀಸರ್ ಅಥವಾ ಅವರು ಇನ್ಸ್ಪೆಕ್ಟರ್ ಅವರಿಗೆ ಅವರಿಗೂ ಸಹ ಪ್ರೊವಿಷನ್ ಇದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ DDPA DDPO ಅವರು ಸಹ, ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಹತ್ರ ವೈಲೇಷನ್ ಆಗ್ತಿದೆ ಅಂದ್ರೆ ನಮ್ಗೆ ಕಾಲ್ ಮಾಡಿ ಹೇಳ್ಬೇಕು, ಆರೋಗ್ಯ ಇಲಾಖೆ ಅವರೇ ಬಂದು ಹಾಕ್ಬೇಕಂತ ಇಲ್ಲ, ಅವರೇ ನೋಟಿಸ್ ಕೊಡುವಂತದ್ದು ಅಥವಾ ಪೆನಾಲ್ಟಿ ಬುಕ್ ಅನ್ನು ಅವ್ರು ಇಟ್ಕೊಂಡಿರ್ಬೋದು, ಪೆನಾಲ್ಟಿ ಹಾಕುವಂತ ಪ್ರೊವಿಷನ್ಸ್ ಅವರಿಗೂ ಸಹ ಕೊಟ್ಟಿದ್ದಾರೆ. ಇವನ್ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ PDO ಸಹ ಅದನ್ನ ಹಾಕ್ಬೋದು ಅಂತ ಇದೆ. ಹಾಗಾಗಿ ಆ ಹಂತದಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಇರುವಂತದ್ದೇ ಕೋಟ್ಪಾ ಎನ್ಫೋರ್ಸ್ಮೆಂಟ್ ಟೀಮ್, ಆರೋಗ್ಯ ಇಲಾಖೆ ಅವ್ರು ಮಾತ್ರ ಇರುವಂತದ್ದಲ್ಲ, ಅದಕ್ಕೋಸ್ಕರ ಅದು ಮಾನ್ಯ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಇರುವಂತಹ ತಂಡ ಆಗಿರ್ತದೆ.
0: ಮೊದಲು 2003 ಈ ಕೋಟ್ಪಾ ಕಾಯ್ದೆ ಏನಿದೆ, ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ ಆಕ್ಟ್ ಏನಿದೆ ಅದರಡಿ ಬೇರೆ ಬೇರೆ ಸೆಕ್ಷನ್ ಗಳಿವೆ, ಆಯ್ತಾ. ಅಂದ್ರೆ ಕಾನೂನು ಪಾಲನೆ ಮಾಡ್ಲಿಕ್ಕೆ ಒಂದು Section 4 ಅಂದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್. ಅದ್ರ ಬಗ್ಗೆ ನೀವೆಲ್ಲ ನೋಡಿರ್ಬೋದು, ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ, ಧೂಮಪಾನ ನಿಷೇಧಿತ ಪ್ರದೇಶ, ಇಲ್ಲಿ ಧೂಮಪಾನ ಮಾಡುವುದು ಅಪರಾಧ, ಉಲ್ಲಂಘನೆ ಆದಲ್ಲಿ ₹2,800 ದಂಡವನ್ನು ಹಾಕ್ತಾರೆ ಅಂತೇಳಿ ಅದರಲ್ಲಿ ಇರ್ತದೆ. ಮತ್ತು ಯಾರದ ಹೆಸರು ಏನಿದೆ, ಅವರ ಹುದ್ದೆ ಮತ್ತು ದೂರವಾಣಿ ಸಂಖ್ಯೆ ಏನಿದೆ, ಆ ಸಂಬಂಧಪಟ್ಟ ಜಾಗದವ್ರದ್ದು ಯಾರ್ದಿದೆ ಅವರದ್ದು ಹೆಸರಾಗಿರ್ತದೆ. ಇದಲ್ಲದೆ Section 5 ಅಲ್ಲಿ ಪ್ರೊಹಿಬಿಷನ್ ಆಫ್ ಅಡ್ವರ್ಟೈಸ್ಮೆಂಟ್, ನೀವು ಮೊದಲು ನೋಡಿರ್ಬೋದು, ಈ ಹಿಂದೆ ನಮ್ಮಲ್ಲಿ ಕೆಲವೊಂದು ಕ್ರಿಕೆಟ್ ಟೂರ್ನಮೆಂಟ್ ಗಳು ಆಗ್ತಾ ಇತ್ತು, ವಿಲ್ಸ್ ಟ್ರೋಫಿ ಅಂತೇಳಿ ನೀವು ಕೇಳಿರ್ಬೋದು, ITC ವರ್ಲ್ಡ್ ಕಪ್ ಅಂತೇಳಿ, ಅದೆಲ್ಲ ಇವಾಗಿಲ್ಲ, ಬ್ಯಾನ್ ಆಗಿದೆ. ಮತ್ತು ಮೊದಲೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ ನ ಒಂದು ಇದೇನಿರ್ತದೆ, T-shirt ಗಳೇನಿರ್ತದೆ ಅದೇ, ಅದರಲ್ಲಿ ಕಂಪನಿಗಳ ಹೆಸರು ಇರುವಂತದ್ದು ಅದೆಲ್ಲ ಇತ್ತು. ಈಗ ಅದನ್ನೆಲ್ಲ ಅವರು ಯಾವುದೇ ಕಾರಣಕ್ಕೂ ಈವನ್ ಅವರು ಹೆಸರು ಕೂಡ ಹಾಕ್ಲಿಕ್ಕಿಲ್ಲ, ಆ ಕಂಪನಿಗಳ ಹೆಸರನ್ನು ಕೂಡ ಹಾಕ್ಲಿಕ್ಕಿಲ್ಲ. ಇದು ಒಂದು. ಇನ್ನು ಅಡ್ವರ್ಟೈಸ್ಮೆಂಟ್ ನಲ್ಲಿ ಬೋರ್ಡ್ ಗಳನ್ನ ಹಾಕುವಂತದ್ದು, ಪೇಂಟಿಂಗ್ ಅನ್ನ ಮಾಡುವಂತದ್ದು, ಅದನ್ನು ಕೂಡ ಮಾಡ್ಲಿಕ್ಕಿಲ್ಲ. ಅಥವಾ ಅವರ ಒಂದು ಪೀಸ್ ಏನಿದೆ, ಈಗ ಏನು ಹನಿ ಡ್ಯೂ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ ITC ಅವರದ್ದು, ಆ ಬ್ರ್ಯಾಂಡಿನ ಒಂದು ವೆಬ್ ಶೇಪ್ ಏನಿದೆ ಅದನ್ನು ಕೂಡ ಹಾಕ್ಲಿಕ್ಕಿಲ್ಲ, ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಇದು ಸೆಕ್ಷನ್, ಇನ್ನೊಂದು Section 6A ಅಲ್ಲಿ ನಾವು ಯಾರು 18 ವರ್ಷಕ್ಕಿಂತ ಕೆಳಗಿದ್ದಾರೆ ಅವರಿಗೆ ಸೇಲ್ ಮಾಡ್ಲಿಕ್ಕಿಲ್ಲ ಯಾವುದೇ ತಂಬಾಕು ಪದಾರ್ಥ, ಅದು ಬಿಡಿ ಸಿಗರೇಟ್ ಮಾತ್ರ ಅಲ್ಲ, ಯಾವುದೇ ತಂಬಾಕು ಪದಾರ್ಥವನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಅದನಂತರ 6B ಅಲ್ಲಿ ಸ್ಕೂಲಿನ 100 ಮೀಟರ್ಸ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಬಿಡಿ ಸಿಗರೇಟ್ ಅನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದು ಗವರ್ಮೆಂಟ್ ಪ್ರೈವೇಟ್ ಅಂತೇಳಿ ಇಲ್ಲ, ಯಾವುದೇ ಇರ್ಬೋದು, ಆಯ್ತಾ. ಈವನ್ ಮೆಡಿಕಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಆ ಸ್ಟೂಡೆಂಟ್ಸ್ ಗಳು ಎಲ್ಲಿರ್ತಾರೆ ಅಲ್ಲಿ ಅದನ್ನ ಸೇಲ್ ಮಾಡ್ಲಿಕ್ಕಿಲ್ಲ. ಇದು ಸ್ಟ್ರಿಕ್ಟ್ ಆಗಿ ಇರುವಂತದ್ದು. ಇನ್ನು Section 7 ಅಲ್ಲಿ ಇದು ಇಂಪಾರ್ಟೆಂಟ್, ಯಾವುದೇ ನೀವು ಒಂದು ಸಿಗರೇಟ್ ಪ್ಯಾಕ್ ಅನ್ನ ನೋಡಿದ್ರೆ ಅದರಲ್ಲಿ ಒಂದು ಕ್ಯಾನ್ಸರ್ ಇರುವಂತ ವ್ಯಕ್ತಿಯ ಇದೇನಿದೆ, ಹುಣ್ಣೇನಿದೆ, ಅದನ್ನ ತೋರಿಸುವಂತದ್ದು ಅದನ್ನ ಮಾಡ್ತಾರೆ. ಅದು ಸುಮಾರು ಅಂದ್ರೆ 85% ವರೆಗೆ ಅದನ್ನ ತೋರಿಸಬೇಕಂತೇಳಿದೆ. ಅಂದ್ರೆ ಆ 85% ಈ ಪ್ಯಾಕೆಟ್ ನಲ್ಲಿ ಅದೇ ತೋರ್ಬೇಕು ನಿಮಗೆ ಕ್ಯಾನ್ಸರ್ ಬರ್ತದೆ ಅಂತೇಳಿ. ಹೀಗೆ ಜನರಿಗೆ ಮಾಹಿತಿಯನ್ನು ಕೊಡುವಂತದ್ದು ಪ್ರತಿ ಹಂತದಲ್ಲೂ ಕೂಡ ಆಗ್ತಾ ಇದೆ. ಇನ್ನು ಚಾಯ್ಸ್ ಇರೋ ಜನರ ಹತ್ರ, ನಮ್ಗೆ ಒಳ್ಳೇದು ಬೇಕಾ ಕ್ಯಾನ್ಸರ್ ಬೇಕಾ ಅಂತೇಳಿ ಅವರು ಅದನ್ನ ಪಡ್ಕೊಳ್ಬೇಕು.
1: ಓಕೆ, ಅದೇ ಮೇಡಮ್ ಆಗ ಹೇಳಿದ್ರು ಅದು ನಿಯಂತ್ರಣ ನಿಷೇಧ ಅಲ್ಲ ಅಂತ. ಸೊ ನಿಷೇಧ ಅನ್ನೋದೊಂದು ಆತ ಇಲ್ಲಿಯಾ ಅಂದ್ರೆ ಸಾಧ್ಯವೇ ಇಲ್ಲ.
2: ಮುಂದಿನ ಹಂತದಲ್ಲಿ ಆಗ್ಬಹುದು ಮೇಡಮ್, ಯಾಕಂತ ಹೇಳಿದ್ರೆ ಸರ್ ಅವಾಗ್ಲೇ ಹೇಳಿದ್ರು ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ತುಂಬಾನೇ ನಿಯಂತ್ರಣ ಇದೆ. ಮುಂಚೆ ಎಲ್ಲಾಯ್ತು ಅಲ್ಲಿ ಏನು ಜನಗಳು ತಂಬಾಕುನ ಇದ್ ಮಾಡೋದು ಉಪಯೋಗಿಸುವಂತದ್ದು ಬಸ್ಗಳು, ಈಗ ನೋಡ್ತೀರಾ ನೀವು ಬಸ್ ಅಲ್ಲಿ ಕೂತ್ಕೊಂಡು ಯಾರು ಸ್ಮೋಕ್ ಮಾಡ್ತಾರೆ? ಖಂಡಿತ ಮಾಡಲ್ಲ. ನಮ್ಮ ಉಡುಪಿ ಡಿಸ್ಟ್ರಿಕ್ ಅಲ್ಲಿ ಎಲ್ಲೂ ಸಹ ನೋಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ತುಂಬಾನೇ ನಿಯಂತ್ರಣ ಆಗಿದೆ ಈಗ, ಯಾಕಂದ್ರೆ ಜನಗಳಿಗೆ ಅವೇರ್ನೆಸ್ ಬಂದಿದೆ. ಎಲ್ಲಾದ್ರೂ ಅವ್ರ ಮನೆ ಪಕ್ಕ ಬಂದು ಸೇರ್ತಿದ್ರು ಅವ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ. ಸೊ ಜನರಿಗೆ ಅವೇರ್ನೆಸ್ ಬಂದಿದೆ ಇತರ ಕಾಯ್ದೆಗಳಿದೆ, ಮತ್ತೆ ಇದು ನಾ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಒಂದು ಟೀಮ್ ಬಂದು ರೈಡ್ ಮಾಡ್ತಾರೆ, ಈ ಅವೇರ್ನೆಸ್ ಜನರಿಗೆ ತುಂಬಾ ಬಂದಿದೆ.
1: ಓಕೆ, ಆಗಿಂದ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಅಂತ ಮೆನ್ಷನ್ ಆಗ್ತಿದ್ದ. ಸೊ ನಮ್ಮ ಕುಂದಾಪುರದಾದ್ರೆ ಉಡುಪಿಗೆ ಬರ್ತಾ ಜಿಲ್ಲಾಸ್ಪತ್ರೆಗೆ? ಇಲ್ಲ
2: ಸರ್, ಹೇಳಿ
0: ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಕಾಶ ಇದೆ, ಮಾಡ್ಕೊಳ್ಬಹುದು ಅಲ್ಲಿ
1: ಕುಂದಾಪುರ ಸರ್ಕಾರಿ ಆಸ್ಪತ್ರೆ. ಯಾವ್ಯಾವ ಸಂದರ್ಭದಲ್ಲಿ ಅವ್ರು ಆಪ್ತ ಸಮಾಲೋಚನೆಗೆ ಬಂದ್ರೆ ಒಳ್ಳೇದಂದ್ರೆ ಹೆಂಗ್ ಯಾರ್ ವರ್ಕ್ ಅಂದ್ರೆ ಟೊಬ್ಯಾಕೋ ಅಂದ್ರೆ ಯಾವ ತರದವ್ರು ಬಂದ್ರೆ ಅಥವಾ ಬಂದ್ರೆ ಅಂತ ನಿಮ್ದೇ ರೆಸ್ಟ್ರಿಕ್ಷನ್ ಇದೆ ಅಥವಾ ಯಾರು ಬರ್ಲಕ್ಕ?
2: ಯಾರು ಬೇಕಾದ್ರೂ ಬರ್ಬಹುದು. ತಂಬಾಕು ವ್ಯಸನಿಗಳು ಅವರಿಗೆ ಬಿಡ್ಲಿಕ್ಕೆ ಮನ್ಸಿದ್ರೆ, ಯಾವುದೇ ವ್ಯಸನ ತಂಬಾಕು ಅಂತಲ್ಲ, ಯಾವುದೇ ವ್ಯಸನ ಅಂದ್ರೆ ಆ ಪೇಷಂಟ್ ಗೆ ಬಿಡ್ಲಿಕ್ಕೆ ಮನ್ಸಿದ್ರೆ ಮಾತ್ರ ಅವರು ಬಿಡ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಫೋರ್ಸ್ಫುಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗಿದ್ರೆ ಒಂದ್ ಹಂತ ತನಕ ಬಿಡ್ಬಹುದು, ಮತ್ತೆ ಅವರು ರಿಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಯಾರು ಬೇಕಾದ್ರೂ ಬರ್ಬಹುದು. ಅವ್ರಿಗೆ ಬಿಡ್ಬೇಕು ಅಂತ ಹೇಳಿ ಮನ್ಸಿದ್ರೆ ನಮ್ಮಲ್ಲಿ NCD ಕೌನ್ಸಿಲರ್ಸ್ ಇರ್ತಾರೆ, NCD ಡಾಕ್ಟರ್ಸ್ ಇರ್ತಾರೆ. ಸರ್ ಹೇಳಿದ್ರಲ್ಲ ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರದಲ್ಲಿದ್ದಾರೆ, ಇವನ್ ಅದಲ್ಲದೆ ಸಹಿತ PSCCSCಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ಸ್ ಆಗಿರ್ಬಹುದು, ಮತ್ತೆ ಸಬ್ ಸೆಂಟರ್, ಇನ್ನೂ ಐದು ಕೆಳ ಹಂತಕ್ಕೆ ಹೋದ್ರೆ ಗ್ರಾಸ್ ರೂಟ್ ಅಂತ ಹೋದ್ರೆ ನಮ್ಮ ಸಬ್ ಸೆಂಟರ್ ಇದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ, ಅಲ್ಲಿ ನಮ್ಮ CHOs ಗಳಿಗೆ ಕೂಡ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ, ಅವರಿಗೂ ಸಹ ನಾವು ತರಬೇತಿಯನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದೇವೆ. ಈಗ ಅಷ್ಟು ಅವರಿಗೆ ಡಿಸ್ಟ್ರಿಕ್ ಬರ್ಲಿಕ್ಕೆ ಆಗಲ್ಲ, ತಾಲೂಕಿಗೂ ಕೂಡ ಬರ್ಲಿಕ್ಕೆ ಆಗಲ್ಲ ಅನ್ನುವರಿದ್ರೆ ಸಬ್ ಸೆಂಟರ್ ಲೆವೆಲ್ ಅಲ್ಲಿ ಸಹಿತ ಅವರಿಗೆ ಅವೈಲೇಬಲ್ ಇದೆ, ಅಲ್ಲಿ ಸಹ ಅವರು ಕೌನ್ಸಿಲಿಂಗ್ ಕೊಡ್ತಾರೆ.
0: ಮೇಡಮ್, ನೀವು ಅವಾಗ ಕೇಳಿದ್ರೆ ನಿಯಂತ್ರಣ ಮತ್ತು ನಿಷೇಧದ ಬಗ್ಗೆ ಹೇಳ್ತಾ ಇದ್ರಿ. ಮುಖ್ಯವಾಗಿ ನಿಷೇಧ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಶುರುವಿನಲ್ಲಿ ಈ ಸಮಾಲೋಚನೆಗಳು ನಡೆಯುವಾಗ, ಮುಖ್ಯವಾಗಿ 2003 ಈ ಕಾಯ್ದೆ ಬರ್ಲಿಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಇದ್ರ ಬಗ್ಗೆ ನಾವು ಬ್ಯಾನ್ ಮಾಡಿದ್ರೆ ಹೇಗೆ, ಬ್ಯಾನ್ ಮಾಡಿದ್ರೆ ಏನಾಗ್ಬಹುದು ಅಂತೇಳಿ ಆ ಸಂದರ್ಭದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಬಹುದು, ಮೊದಲು ಬೀಡಿ ಕಟ್ಟುವ ಒಂದು ಉದ್ಯಮ ಇತ್ತು, ಬೀಡಿ ಫ್ಯಾಕ್ಟ್ರಿಗಳಿದ್ದು ಬೇರೆ ಬೇರೆ ಫ್ಯಾಕ್ಟ್ರಿಗಳೇನಿದೆ ಅದ್ ನಡೀತಾ ಇತ್ತು. ಅದನ್ನ ಅವಲಂಬಿತ ಆಗಿರುವಂತ ಕುಟುಂಬಗಳು ತುಂಬಾ ಇದೆ ನಮ್ಮಲ್ಲಿ. ಈಗ ಒಂದೇ ಸರಿ ನಾವು ಬ್ಯಾನ್ ನಿಮ್ದು ನಾಳೆಯಿಂದ ಕೆಲಸ ಇಲ್ಲ ಅಂತೇಳಿ ಹೇಳಿದ್ರೆ ಅವಾಗ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಿಧಾನವಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಈಗ ಅಡ್ವರ್ಟೈಸ್ಮೆಂಟ್, ಆಮೇಲೆ ಶಾಲೆಯ ಸುತ್ತಮುತ್ತ ಮೈನರ್ಸ್ ಕೊಡಬಾರದು ಮತ್ತು ನಿಷೇಧಿತ ಪ್ರದೇಶಗಳು, ಹೀಗೆ ಮಾಡಿ ರಿಸ್ಟ್ರಿಕ್ಷನ್ ಅನ್ನ ಹಾಕ್ತಾ ಬಂದಿದೆ. ಇನ್ನು ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಸರ್ಕಾರಕ್ಕೆ ಈ ತಂಬಾಕು ಪದಾರ್ಥಗಳಿಗೆ ಹಾಕುವಂತ ಟ್ಯಾಕ್ಸ್ ನಿಂದ ಸರ್ಕಾರಕ್ಕೆ ಬರುವಂತ ಆದಾಯ ಏನಿದೆ ಅಥವಾ ವರಮಾನ ಅಂತೇಳಿ ಏನಿದೆ, ಅದನ್ನ ನಾವು ಈ ವೈದ್ಯಕೀಯ ವೆಚ್ಚಕ್ಕೆ, ಕ್ಯಾನ್ಸರ್ ನಿಂದಾಗಿ ಅಥವಾ ಹಾರ್ಟಿನ ಸಮಸ್ಯೆಯಿಂದಾಗಿ ಜನರಿಗೆ ಆಗುವಂತ ಆ ಒಂದು ವೆಚ್ಚ ಏನಿದೆ ಅದನ್ನ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ವರಮಾನ ಅಥವಾ ಆದಾಯ ಬರ್ತಾ ಇರುವಂತದ್ದು. ಅಂದ್ರೆ ಆರೋಗ್ಯಕ್ಕೆ ಹೆಚ್ಚಿನ ಒಂದು ವ್ಯಯವನ್ನ ಮಾಡಬೇಕಾಗಿದೆ, ಇದು ಕೂಡ ಹೌದು. ಅದನ್ನ ನಾವು ತಿಳ್ಕೊಂಡು ಈಗ ಸರ್ಕಾರ ಏನ್ ಮಾಡಿದೆ, ನಿಧಾನವಾಗಿ ಹಂತ ಹಂತದಲ್ಲಿ ಇದನ್ನ ನಿಧಾನವಾಗಿ ನಿಷೇಧಿಸ್ತಾ ಬಂದಿದೆ. ನಮ್ಮಲ್ಲಿ ಈಗ ಬೀಡಿ ಉದ್ಯಮ ಕೂಡ ಹಾಗೆ ಕಡಿಮೆ ಆಗ್ತಾ ಇದೆ. ಅವರಿಗೆ ಆಲ್ಟರ್ನೇಟ್ ಜಾಬ್ ಮತ್ತು ಅವರಿಗೆ ಬೇರೆ ಬದಲಿ ವ್ಯವಸ್ಥೆ ಏನಿದೆ ಅದನ್ನ ಮಾಡುವಂತದ್ದು ಕೂಡ ನಿಧಾನವಾಗಿ ಆಗ್ಬೇಕು, ಒಂದೇ ದಿನದಲ್ಲಿ ಆಗುವಂತದ್ದಲ್ಲ.
1: ಸೊ ಹಂಗಾಗಿ ನಿಧಾನಕ್ಕೆ ನಿಯಂತ್ರಣದ ಮೂಲಕ ನಿಧಾನ.
2: ಈಗ ಸರ್ ಹೇಳಿದಾಗೆ ಅದು ಬೀಡಿ ರೋಲರ್ಸ್ ಏನ, ಬೀಡಿ ಕಟ್ಟುವವರು ಏನಿದ್ದಾರೆ, ಅದು ಸಹ ನಾವು 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಆಲ್ಟರ್ನೇಟಿವ್ ಲೈವ್ಲಿಹುಡ್ ಫಾರ್ ಬೀಡಿ ರೋಲರ್ಸ್ ಅಂತೇಳಿ, ಮನೆ ಅದು CO ಸರ್ ಅನುಮತಿಯೊಂದಿಗೆ ಕೆಲವೊಂದು ಕಡೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯವರು ಬೀಡಿ ಕಟ್ಟುವವ್ರನ್ನ ಸೇರಿಸಿದ್ದಾರೆ, ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ಆಮೇಲೆ ಅವರು ಸರ್ ಆಗ್ಲೇ ಹೇಳಿದ್ರು ಕಟ್ಟು ಬೀಡಿ ಕಟ್ತಾರಲ್ಲ ಅವರಿಗೆ ಇರುವಂತ ಇನ್ಕಮ್ ತುಂಬಾನೇ ಕಡಿಮೆ. ಇವನ್ ನಾನೇ ಒಬ್ರು ಲೇಡಿ ಅವರಿಗೆ ಲೆಕ್ಕ ಮಾಡಿ ನೋಡಿದಾಗ 3,000 to 4,000 ದುಡಿತಾ ಇದ್ರು ಅಂತ ಹೇಳಿದ್ರು ಅವರು ತಿಂಗಳಿಗೆ. ಅದೇ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಾವು ಡೈವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸಂಜೀವಿನಿ ಕಾರ್ಯಕ್ರಮದಿಂದ ಬಂದು ಸಹಿತ ಅವರು ಬೇರೆ ಬೇರೆ ಅವ್ರದ್ದೇನು ಉದ್ಯಮಗಳಿದೆ ಲೇಡೀಸ್ ಗೆ ಅದೆಲ್ಲ ಸಹ ಹೇಳಿದ್ರು. ಅದನ್ನ ಪ್ರಯತ್ನದಲ್ಲಿ ಸಹ ನಾವು ಯಶಸ್ವಿ ಆಗಿದ್ದು, ತುಂಬಾ ಜನ ಬೀಡಿ ರೋಲರ್ಸ್ ಸಂಜೀವಿನಿ ಕಾರ್ಯಕ್ರಮ ಉದ್ಯಮಗಳಿಗೆ ಡೈವರ್ಟ್ ಆಗಿದ್ದು ಉಂಟು. ಅದು ಹಂತ ಹಂತವಾಗಿ ಆಗ್ತಾ ಉಂಟು ಈಗಲೂ ಸಹಿತ.
1: ಸರಿ, ಬೇರೆ ಏನಿದೆ ನಿಮ್ಮ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಾಕಿ ಇಪ್ಪುದು ಇದ್ರೆ ಹೇಳಿಬಿಡಿ ಮ್ಯಾಮ್.
2: ಅದೇ ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಹೇಳಿದ್ರೆ ಅದು ಒಂದಾಗಿದೆ ಅಂತ ಹೇಳಿ, ಅದರ ಜೊತೆಗೆ ಲಾಸ್ಟ್ 25 ಅಲ್ಲಿ ನಾವು ಮತ್ತೆ 3 ಉಡುಪಿ ತಾಲೂಕಲ್ಲಿ ಒಂದು ಕ್ಲಾಸಿಕಲ್ ನೆಸ್ಟ್ ಅಂತ ಹೇಳಿ, ಮತ್ತು ಕಾರ್ಕಳ ತಾಲೂಕಲ್ಲಿ 2 ಅಪಾರ್ಟ್ಮೆಂಟ್ ಗಳನ್ನ ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಅಂತ ಮಾನ್ಯ ಜಿಲ್ಲಾಧಿಕಾರಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅದು ಸಹ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್, ಅವರು ಯಾರು ಬರ್ತಾರೆ, ಇದು ಫೋರ್ಸ್ಫುಲ್ಲಿ ಆಗುವಂತದಲ್ಲ, ತಂಬಾಕು ಮುಕ್ತ ಅಪಾರ್ಟ್ಮೆಂಟ್ ಆಗಿರ್ಬಹುದು, ತಂಬಾಕು ಮುಕ್ತ ವಿಲೇಜ್ ಆಗಿರ್ಬಹುದು, ಜನರು ಮುಂದೆ ಬರಬೇಕು. ನಾವು ಹೋಗಿ ಅವ್ರಿಗೆ ಒತ್ತಡ ಹಾಕಿ ಮಾಡುವಂತದ್ದಲ್ಲ, ಅವರಾಗಿ ನಮ್ದು ಆಯ್ತು ನಮ್ಮ ಒಂದು ಅಪಾರ್ಟ್ಮೆಂಟ್ ಅನ್ನ ಮಾಡಿ ಅಥವಾ ನಮ್ಮ ಹಳ್ಳಿಯನ್ನ ಮಾಡಿ ಅಂತ ಹೇಳಿದಾಗ ಆಗ್ತದೆ, ಅವ್ರ ಮನವೊಲಿಸುವಂತ ಕೆಲಸವನ್ನು ನಾವು ಮಾಡುವಂತದ್ದು. ಸೊ ಅದಾಗ್ತಾ ಉಂಟು.
0: ಇನ್ನೊಂದು ನನಗೆ ಹೇಳಿಕಿರುವಂತದ್ದು ಏನಂದ್ರೆ, ಮುಖ್ಯವಾಗಿ ಯುವ ಜನಾಂಗ ಏನಿದೆ, ಈ ಅಡಲಸೆಂಟ್ಸ್ ಏನಂತೇಳಿ ಹೇಳ್ತೇವೆ ಅವರಿಗೆ, ಕಿಶೋರರು ಯಾರಿರ್ತಾರೆ ಅವರಿಗೆ, ಈಗ ಅವರಿಗೆ ಏನಾಗಿರ್ತದೆ ಅಂದ್ರೆ ಅವರ ಸಹಜ ಗುಣದಿಂದಾಗಿ ರಿಸ್ಕ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ. ಅಂದ್ರೆ ಯಾರೋ ಏನೋ ಒಂದು ವ್ಯಸನವನ್ನ ಮಾಡಿ ಹೀರೋಗಿರಿ ತೋರಿಸ್ತಾ ಇದ್ರು, ನಾನು ಅದನ್ನ ಮಾಡಿ ನಾನು ಹೀರೋ ಆಗ್ತೇನೆ, ನನ್ನನ್ನ ಜನರು ಗುರುತಿಸ್ತಾರೆ ಅಂತೇಳಿ ಮಾಡುವಂತದ್ದು, ಅದು ತಂಬಾಕು ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಅಥವಾ ಬೇರೆ ಯಾವುದೇ ವ್ಯಸನ ಇರ್ಬೋದು, ಅದನ್ನ ಮಾಡುವುದರಿಂದ ಒಂದು ಏನಂದ್ರೆ ಜವಾಬ್ದಾರಿಗಳಿರ್ತದೆ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಅವರವರಿಗೆ ಅವರವರದೇ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನ ಅವರು ಅರ್ತ್ಕೊಳ್ಬೇಕು, ಅದು ಒಂದು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತು ನಮಗೆ ಈಗ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ನೀವು ರೇಡಿಯೋ ಕುಂದಾಪುರದವರು ಕೂಡ ಹಾಗೆ ಆರೋಗ್ಯದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ವರ್ಷ ಇಡೀ ನಾವು ಇದನ್ನೇ ಮಾಡ್ತಾ ಇರ್ತೇವೆ. ವಿಶ್ವ ತಂಬಾಕು ದಿನದ ಬಗ್ಗೆ ನಾವು, ತಂಬಾಕು ರಹಿತ ದಿನದ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ, ಆರೋಗ್ಯ ಇಲಾಖೆಯವರು ಮಾಡ್ತಾ ಇರ್ತೇವೆ. ಆದರೆ ಇನ್ನು ಒಬ್ರು ಬಿಟ್ಟ ನಂತರ ಇನ್ನೊಬ್ರು ಸೇರ್ಕೊಳ್ಳುವಂತದ್ದು ಇದು ಆಗ್ತಾ ಇರ್ತದೆ, ವ್ಯಸನಿಗಳು. ಅದನ್ನ ನಾವು, ನಾನು ಮುಖ್ಯವಾಗಿ ನಮ್ಮ ಯುವ ಜನಾಂಗದವರಿಗೆ ಹೇಳುವಂತದ್ದು, ಯಾರೇ ಆಗ್ಲಿ ಈ ತಂಬಾಕು ವ್ಯಸನಕ್ಕೆ ಒಳಪಟ್ಟರೆ ಅಪಪ್ರಜ್ಞೆ ಇರಬಾರ್ದು, ನಾವು ಅದರಿಂದ ಹೊರಗೆ ಬರಬೇಕು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇರುವಂತದ್ದು. ನಾನೇನೋ ತಪ್ಪು ಮಾಡಿದೆ, ನನ್ಗೆ ಎಲ್ಲ ಹೇಳ್ತಾರೆ ಈಗ ನೀನು ಸಿಗರೆಟ್ ಸೇದಿ ಹಾಳಾದೆ ಅಂತೇಳಿ ಹೇಳುವಂತದ್ದು, ಮತ್ತು ಕುಡಿದು ಹಾಳಾದೆ ಅಂತೇಳಿ ಹೇಳುವಂತದ್ದು, ಅದನ್ನ ಹೊರಗೆ ಬಂದೆ ಅಂತೇಳಿದ್ರೆ ಅದು ಇನ್ನೂ ಒಂದು ಉತ್ತಮವಾದ ಒಂದು ಪರಿಸ್ಥಿತಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಯುವ ಜನಾಂಗದವರಿಗೆ ಯಾರು ಕೂಡ ತಾವು ತಂಬಾಕು ಅಥವಾ ಈ ನಿಕೋಟಿನ್ ಚಟಕ್ಕೆ ಒಳಗಾಗಿದ್ರೆ ಅದನ್ನು ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮತ್ತು ಕೇಳ್ತಾರೆ, ಕೆಲವರು ಹೇಳ್ತಾರೆ ನನಗೆ ಮೊದಲು 2 ಪ್ಯಾಕೆಟ್ ಸಿಗರೆಟ್ ಸೇರ್ತಾ ಇದ್ದೆ, 4 ಪ್ಯಾಕೆಟ್ ನಾನು ಕೇನಿ ತಿಂತಾ ಇದ್ದೆ, ಈಗ ಅದನ್ನ 3 ಮಾಡಿ, 2 ಮಾಡಿ, 1 ಮಾಡಿ ನಿಧಾನಕ್ಕೆ ಸ್ಟಾಪ್ ಮಾಡ್ತೇನೆ, ಇದರಿಂದ ಏನು ರಿಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳು ಕಡಿಮೆ. ಅದೆಲ್ಲ ಸುಳ್ಳು. ಅದು ಒಬ್ಬ ವೈದ್ಯನಾಗಿ ನಾನು ಹೇಳ್ತಿರುವಂತದ್ದು, ನಮ್ಮಲ್ಲಿ ಬರುವಂತ ರೋಗಿಗಳನ್ನ ಮತ್ತು ಯಾರು ವ್ಯಸನಗಳಿರ್ತಾರೆ ಅವರನ್ನ ನೋಡಿ ಹೇಳುವಂತದ್ದು, ಇದೆಲ್ಲದಕ್ಕೂ ಮೇನ್ಲಿ ಬೇಕಾಗುವಂತದ್ದು ನಮ್ಮ ವಿಲ್ ಪವರ್ ಅಂತೇಳಿ ಹೇಳ್ತೀವಿ. ಅದು ನಾವು ಮಾನಸಿಕವಾಗಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಮ್ಗೆ ಬೇಡ ಅಂತೇಳಿ ಹೇಳಿದ್ರೆ ಬೇಡ, ಇಮಿಡಿಯೇಟ್ ಈಗಲೇ ಬೇಡ ಅಂತೇಳಿ ಹೇಳಿದ್ರೆ ಬೇಡ. ಇನ್ನು ಕೆಲವರು ಮಾಡ್ತಾರೆ, ನಮ್ಮಲ್ಲಿ ಕೆಲವರು ಉದಾಹರಣೆಗಳನ್ನು ಕೂಡ ಹೇಳ್ತಾರೆ, ನಾನು ನನ್ನ ಅಪ್ಪ ಅಮ್ಮನ ಮದುವೆ ದಿವಸದಂದು ನಾನು ಇದನ್ನ ಬಿಟ್ಟೆ, ನಾನು ಇವತ್ತು ಯುಗಾದಿ ಹಬ್ಬ ಆ ದಿವಸ ಬಿಟ್ಟೆ, ಹೊಸ ವರ್ಷಕ್ಕೆ ನಾನು ಬಿಟ್ಟೆ ಅಂತೇಳಿ ಹೇಳುವಂತದ್ದಿದೆ, ಮದುವೆ ದಿನದಿಂದ ನಾನು ಇದನ್ನ ಮಾಡ್ತಾ ಇಲ್ಲ ಅಂತೇಳಿ ಹೇಳುವಂತದ್ದು. ಹೀಗೆ ಇಂಪಾರ್ಟೆಂಟ್ ಒಂದು ದಿನವನ್ನ ಗುರುತು ಹಿಡಿದು ಆ ದಿನದಂದು ನಾನು ಬಿಟ್ಟೆ ಅಂತೇಳಿ, ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ದಿನ ಅಂತೇಳಿ ಅದನ್ನ ನೆನ್ಪಿಟ್ಕೊಳ್ಲಿಕ್ಕೆ ಆಗ್ತದೆ, ಅದನ್ನ ಮಾಡುವಂತದ್ದು ಇದೆ. ಇದರಿಂದಾಗಿ ಏನಾಗ್ತದಂದ್ರೆ, ಜನರಿಗೆ ಒಂದು ವ್ಯಸನಿಗಳ ಆಗಿದ್ದಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮತ್ತು ದಯವಿಟ್ಟು ಯಾರು ಕೂಡ ಪ್ರೆಷರ್ ಮಾಡಬಾರ್ದು. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ, ಅವನು ಒಂದು ವೇಳೆ ವ್ಯಸನಕ್ಕೆ ಹೊಸದಾಗಿ ಅವನು ಎಲ್ಲಾದ್ರೂ ಮಾಡ್ತಾ ಇದ್ರೆ, ಅವನಿಗೆ ದಯವಿಟ್ಟು ಪ್ರೆಷರೈಸ್ ಮಾಡಬೇಡಿ. ಮತ್ತು ಅವರು ಯಾವುದೇ ಕಾರಣಕ್ಕೂ ವ್ಯಸನಿಗಳಾಗಬಾರ್ದು. ಒಂದು ವೇಳೆ ಫ್ರೆಂಡ್ಸ್ ಯಾರಾದರೂ ವ್ಯಸನಗಳಾಗಿದ್ದಲ್ಲಿ ಅಂಥವರನ್ನ ನಮ್ಮಲ್ಲಿ ಕರ್ಕೊಂಡು ಬನ್ನಿ, ಅವರಿಗೆ ಬೇಕಾದಂತಹ ಒಂದು ಆಪ್ತ ಸಮಾಲೋಚನೆ ಏನಿದೆ ಅದನ್ನು ನಾವು ಮಾಡ್ತೇವೆ, ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಇರುವಂತದ್ದು, ಮುಖ್ಯವಾಗಿ ಇರುವಂತದ್ದು, ಈ ತಪ್ಪಿತಸ್ಥ ಮನೋಭಾವನೆ ಏನಿದೆ, ಅದು ನಾನು ತಪ್ಪು ಮಾಡಿದೆ ಅಂತೇಳಿ, ಅದೇನು ಇಲ್ಲ, ಎಲ್ಲದು ಸಹಜ ಪ್ರಕ್ರಿಯೆ ಇರುವಂತದ್ದು. ನಾನು ಆವಾಗಲೇ ಹೇಳಿದಾಗೆ ಸಣ್ಣ ವಯಸ್ಸಿನಲ್ಲಿ ಈಗ ರಿಸ್ಕ್ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಅದು ಬೇರೆ ಬೇರೆ ಕಾರಣದಿಂದ ಇದೆ. ನಮ್ಮ ದೇಹದಲ್ಲಿ ಆಗುವಂತ ಒಂದು ಈ ಹಾರ್ಮೋನ್ ನ ಒಂದು ಬದಲಾವಣೆಗಳಿಂದ ಕೂಡ ಆಗ್ತದೆ, ಅದು ನಮಗೆ ಗೊತ್ತಿಲ್ಲದೆ ಆಗುವಂತದ್ದು. ಅದರಿಂದಾಗಿ ಅದರ ಬಗ್ಗೆ ಯಾರು ಆಲೋಚನೆ ಮಾಡೋದು ಬೇಡ. ನಿಮಗೆ ಸಂಪೂರ್ಣವಾದ ಸಹಕಾರವನ್ನ ಆರೋಗ್ಯ ಇಲಾಖೆಯಿಂದ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಅಲ್ಲದೆ ಖಾಸಗಿಯವರು ಕೂಡ, ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ನಿಮಗೆ ಬೇರೆ ಬೇರೆ ಹಂತದಲ್ಲಿ ಇದನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ತುಂಬಾ ಲೈಕ್ ಹೇಳ್ರಿ ಸರ್. ಮಂಜುಳಾ ಮೇಡಮ್, ಆಯ್ತಾ?
2: ಆಯ್ತು. ಈ ವರ್ಷ ನೀವು ಕೇಳಿದ್ರೆ ಇನೋವೇಟಿವ್ ಆಗಿ ನಾವು ಒಂದು ಕಿರುಚಿತ್ರ ಸ್ಪರ್ಧೆಯನ್ನ ಇಟ್ಟಿದ್ದೇವೆ. ನೀವು ಕೂಡ ಇದನ್ನ ಆಡ್ ಅಲ್ಲಿ ಪ್ರತಿ ಸಲ ಹೇಳ್ಬಹುದು ಅಂತೇಳಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಅದು ಜೂನ್ 25 ರೊಳಗಡೆ ಅವ್ರು ಸಬ್ಮಿಟ್ ಮಾಡಬಹುದು. ಜೂನ್ 25 ರ ತನಕ ಸಹ ಸಮಯ ಉಂಟು. ಅದು 15 ಮಿನಿಮಮ್ 15 ನಿಮಿಷ, ಮ್ಯಾಕ್ಸಿಮಮ್ 20 ಅಂತ ಇಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಅದನ್ನ ನಾವು ಮತ್ತೆ ಐಸಿ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತೇವೆ, ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ. ಇದು ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಖಾಲಿ ಉಡುಪಿ ಡಿಸ್ಟ್ರಿಕ್ಟ್ ಗೆ ಇಟ್ಟಿಲ್ಲ, ಹಿಂದೆ ನಾವು ಉಡುಪಿ ಡಿಸ್ಟ್ರಿಕ್ಟ್ ಗೆ ಮಾತ್ರ ಮಾಡಿದ್ವಿ ಆಲ್ರೆಡಿ. ಹಾಗಾಗಿ ಇದು ಎಲ್ಲಾ ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರು ಬೇಕಾದ್ರೂ ಮಾಡಬಹುದು ಅಂತ ಸಹ ಮಾಡಿದ್ದೀವಿ. ಎಲ್ಲಿಂದ ಅಂದ್ರೆ ಟ್ಯಾಲೆಂಟೆಡ್ ಎಲ್ಲಿಂದ ಟ್ಯಾಲೆಂಟ್ಸ್ ಗಳು ಎಲ್ಲಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಎಲ್ಲಾ ಡಿಸ್ಟ್ರಿಕ್ಟ್ ಗಳು ಅಥವಾ ಕರ್ನಾಟಕದೊಳಗಡೆ ರಾಜ್ಯದೊಳಗಡೆ ಯಾರು ಬೇಕಾದ್ರೂ ಮಾಡಬಹುದು, ಜನರಲ್ ಪಬ್ಲಿಕ್ ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರು ಬೇಕಾದ್ರೂ ಮಾಡಬಹುದು. ಅದಕ್ಕೆ ಒಳ್ಳೆ ಪ್ರೈಸಸ್ ಕೂಡ ಉಂಟು.
0: ಅಮೌಂಟ್ ಎಷ್ಟು ಅಂತ ಹೇಳಿ?
2: ಫಸ್ಟ್ ಪ್ರೈಸ್ 20,000 ಇಟ್ಟಿದ್ದೇವೆ, ಹಾಗೆ ಸೆಕೆಂಡ್ ಪ್ರೈಸ್ 15,000, ಥರ್ಡ್ ಪ್ರೈಸ್ 10,000
1: ಇಟ್ಟಿದ್ದೇವೆ.
2: ಯಾರು ಬೇಕಾದ್ರೂ ಮಾಡಬಹುದು. ಇದನ್ನ ಥೀಮ್ ಬೇಸ್ಡ್ ಅಂದ್ರೆ ಈ ವರ್ಷದ ಏನ್ ಥೀಮ್ ಇದೆ ವಿಶ್ವ ತಂಬಾಕು ರಹಿತ, ಅದ್ರ ಬೇಸ್ಡ್ ಮೇಲೆ ಮಾಡಬೇಕು. ನಿಕೋಟಿನ್ ವ್ಯಸನಿಗಳದ್ದು ದುಷ್ಪರಿಣಾಮ ಅದರಿಂದ ಹೊರಗಡೆ ಬರುವುದು ಹೇಗೆ, ಅದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಿ ಮಾಡಿದ್ರೆ ಜಾಸ್ತಿ ಪ್ರಯೋರಿಟಿ ಕೊಡ್ತೇವೆ ಅಂತ ಹೇಳಿ ಹೇಳ್ಬೋದು. ಆತರ ಏನಿಲ್ಲ ಮೇಡಮ್, ಓಪನ್ ಟು ಆಲ್.
1: ಅವರು
2: ಅಲ್ಲಿ ನಾವು ಒಂದು ಫ್ಲೈಯರ್ ಮಾಡಿ ಆಲ್ರೆಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ, ಎಲ್ಲ ಸ್ಕೂಲ್ ಕಾಲೇಜ್ ಮ್ಯಾಕ್ಸಿಮಮ್ ರೀಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದೇವೆ, ಈಗಲೂ ಸಹ ಮಾಡ್ತಾ ಇದ್ದೇವೆ. ಹೌದು, ಅವರು ಈಗ ಏನಿಲ್ಲ, ನಮ್ಮ ಎನ್ಟಿಸಿಪಿ ಆರೋಗ್ಯ ಇಲಾಖೆ ಡಿಸ್ಟ್ರಿಕ್ಟ್ ಅಲ್ಲಿ ಏನಿದೆ ಅಥವಾ ತಾಲೂಕಲ್ಲಿ ಆರೋಗ್ಯ ಇಲಾಖೆ ನಮ್ದು THO ಆಫೀಸ್ ಏನಿದೆ ಅಲ್ಲಿ ಬಂದು ಸಬ್ಮಿಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಫ್ಲೈಯರ್ ಎನ್ಟಿಸಿಪಿ ಒಂದು ಮೇಲ್ ಅಡ್ರೆಸ್ ಅನ್ನ ಹೇಳ್ತೇನೆ, ಎನ್ಟಿಸಿಪಿ ಉಡುಪಿ 22@ ಜೂನ್ 25 ಒಳಗಡೆ ಅವರು ಸಬ್ಮಿಟ್ ಮಾಡಬೇಕು. ಯಾರು ಬೇಕಾದ್ರೂ ಮಾಡಬಹುದು.
1: ತಂಬಾಕಿನ ಬಗ್ಗೆ ಅಂದ್ರೆ
2: ತಂಬಾಕಿನ ಬಗ್ಗೆ, ಹೌದು, ಆಕರ್ಷಣೆ ಬಗ್ಗೆ, ಕಂಪನಿ ಅವರು ಯಾವ ತರ ಯಂಗ್ ಜನರೇಷನ್ ಅಟ್ರಾಕ್ಟ್ ಮಾಡ್ತಾರೆ ಅದನ್ನ ಕೂಡ ಫೋಕಸ್ ಮಾಡಬಹುದು. ಅಥವಾ ಕೋಟ್ಪ ಆಕ್ಟ್ ಗಳನ್ನ ತಕೊಂಡು ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಸರ್ ಅವಾಗಲೇ ಮಾತಾಡಿದ್ರು, ಸ್ಕೂಲ್ ಕಾಲೇಜ್ಗಳ ಹತ್ರ ವೈಲೇಷನ್ ಆಗ್ತಿದ್ರೆ ಯಾವ ತರ ಆತರ ಪಿಕ್ಚರ್ಸ್ ಗಳನ್ನ ತೋರಿಸಿ ಮಾಡಬಹುದು.
1: ಕಿರುಚಿತ್ರ ಮಾಡಿ ನೀವು ಕಳಿಸ್ಲಕ್ಕ, ಅಲ್ಲಿಗೆ ಬಂದು ಕೊಡ್ಲಕ್ಕ. ಎಲ್ಲಿ? ನಮ್ಮ ಜಿಲ್ಲಾ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಮಂಜುಳಾ ಶೆಟ್ಟಿ ಅವ್ರಿಗೂ ಕೊಡ್ಲಕ್ಕ, ಇಲ್ಲ ನಮ್ಮ
2: ನಮ್ಮ ನಂಬರ್ ನ ಕೂಡ ಶೇರ್ ಮಾಡಬಹುದು ಅವರಿಗೆ.
1: ಒಂದ್ಸಲ ನಂಬರ್ ಹೇಳಿಬಿಡಿ,
2: ಏನಾದ್ರೂ ಕ್ವೈರೀಸ್ ಇದ್ರೆ ನಮ್ಗೆ ಕೇಳ್ಬಹುದು. 888-47-91-809 ಇದು ನನ್ನ ನಂಬರ್.
1: 888-47-91-809
2: ಏನಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ಕ್ಲಾರಿಫಿಕೇಶನ್ಸ್ ಇದ್ರೆ ನಮ್ಗೆ ರೀಚ್ ಆಗ್ಬಹುದು.
1: ಯೆಸ್, ಥ್ಯಾಂಕ್ ಯು ಸೋ ಮಚ್. ನಮ್ ಜೊತೆಗೆ ನಮ್ಮ ಕುಂದಾಪುರ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಪ್ರೇಮಾನಂದ ಕೆ ಅವರು ಹಾಗೂ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಮಂಜುಳಾ ಶೆಟ್ಟಿ ಅವರು ಇಷ್ಟೊತ್ತ ತನಕ ವಿಶ್ವ ತಂಬಾಕು ರಹಿತ ದಿನ May 31 ಅಂಗವಾಗಿ ಜೂನ್ ತಿಂಗಳಲ್ಲಿ ಎಂತೆಲ್ಲ ಕಾರ್ಯಕ್ರಮ, ಯಾವ ರೀತಿಯ ಡೆವಲಪ್ಮೆಂಟ್ ಆಯ್ತು ಈ ಕಾರ್ಯಕ್ರಮಗಳಿಂದ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟರು. ಅದಕ್ಕಾಗಿ ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮ್ಯಾಮ್.
1: ಸೊ ಆರೋಗ್ಯವೇ ಭಾಗ್ಯದಲ್ಲಿ ಏನಿವತ್ತು ನಾವೆಲ್ಲ ಕೇಳ್ತಲ್ಲ, ಇದನ್ನ ಖಂಡಿತ ಫಾಲೋ ಮಾಡುವ, ಆದಷ್ಟು ತಂಬಾಕನ್ನ ನಮ್ಮ ಬದುಕಿನಿಂದ ದೂರ ಇರುವ, ಆರೋಗ್ಯವಾಗಿ ಬದುಕುವ. ಥ್ಯಾಂಕ್ಸ್ ಮತ್ತೊಮ್ಮೆ ಹೇಳ್ತಾ, ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಾಚಿಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮನ ನೀವು ಕೇಳುತ್ತ. ಮತ್ತೆ ಸಿಕ್ಕುವಾಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಿದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪ್ರೀತಿಯ ಶಿವಾನಿ ಶೆಟ್ಟಿ, ಅಂಡ್ ನನ್ನ ಜೊತೆಗಿದ್ದಾರೆ ಬೃಂಗ ಕೆ ಉಡುಪ.
4: ಇವತ್ತು ನಾವು ಕುಂದಾಪುರ ಡೆವಲಪ್ ಆದಕ್ಕೆ ಖುಷಿ ಇತ್ತ ಇಲ್ದ ಕೇಮುಕೆ ಅಂಗಡಿಗೆಲ್ಲ ಹೊತ್ತಿತ್ತು. ಸೊ ಕೇಂಬಲ್ಲ ಅವ್ರ ಹತ್ರ ಹೆಂಗಿತ್ತು ಡೆವಲಪ್ ಆಯ್ಕ ಬೇಡ್ದ ಅಂದೇಳಿ ಕೇಂಬ
5: ಬನ್ನಿ ಹೋಗೋಣ.
4: ಎಸ್.
5: ಸೊ ಕಾಣಿ, ಇದು ನಮ್ ಕುಂದಾಪುರ ಹೆಂಗಿತ್ತ ನೋಡಿ. ಒಂದು ಪಾರ್ಕಿಂಗಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಇದನ್ನ ಡೆವಲಪ್ಮೆಂಟ್ ಇನ್ನೂ ಮಾಡ್ಬೇಕಾ ಇಲ್ಲ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ. ಸೊ ಕಾಣಿ, ಇದು ನಮ್ ಕುಂದಾಪುರ. ಒಂದು ಪಾರ್ಕಿಂಗಿಗೂ ಜಾಗ ಇಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರೋ ಈ ಕುಂದಾಪುರ. ಇನ್ನೂ ಬೆಳಿಬೇಕಾ ಅಥವಾ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ.
4: ಇವಾಗ ನಾವು ವೆಂಕಟೇಶ್ವರ ಸ್ವೀಟ್ಸ್ ಗೆ ಬಂದಿದ್ವಿ. ತುಂಬಾ ವರ್ಷದಿಂದ ಇದೆ ಅಂಗಡಿ. ಸೊ ಈಗ ಅವ್ರ ಹತ್ರ ಕೇಳೋಣ. ಹಲೋ ಸರ್, ಈಗ ನಾವು ಇಲ್ಲಿಗ ಡೆವಲಪ್ ಆಗ್ತಿದೆ, ಈಗ ನೀವು ಆಗ್ಬೇಕು ಅಂತೀರಾ ಆಗ್ಬಾರ್ದು ಅಂತೀರಾ ಕುಂದಾಪುರ?
6: ಆಗ್ಬೇಕು, ಡೆವಲಪ್ ಆದ್ರೆ ಮಾತ್ರ ಒಳ್ಳೇದಲ್ಲ ಎಲ್ಲದಕ್ಕೂ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಫ್ಲೈಓವರ್ ಆದ್ಮೇಲೆ ಈ ವ್ಯಾಪಾರಸ್ಥರಿಗೆಲ್ಲ ವ್ಯಾಪಾರ ಕಡಿಮೆ ಆಗಿದೆ, ಮತ್ತೆ ಈ ಇದೆಲ್ಲ ಮರಗಳನ್ನೆಲ್ಲ ಕಡ್ದ ಮೇಲೆ ನಿಮ್ದು ಮಳೆ ಕಡಿಮೆ ಆಗಿದೆ, ಮತ್ತೆ ಸೆಕೆ ಜಾಸ್ತಿ ಆಗಿದೆ, ಎಲ್ಲದು ಪ್ರಾಬ್ಲಮ್ ಆಗಿದೆ.
4: ಓಕೆ, ನೀವು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಿ ಅಂಗಡಿ?
6: ಈಗ ನಾನು ಈಗ 23 ಇಯರ್ಸ್ ಆಯ್ತು, ಬಟ್ ನಾನು ಇಲ್ಲಿ ಬಂದು 10 ಇಯರ್ಸ್ ಆಯ್ತು ಅಷ್ಟೇ.
4: ಈಗ ನೀವು ಡೆವಲಪ್ ಆಗ್ಬೇಕು ಆದ್ರೆ
6: ಎಲ್ಲದೂ ಆಗ್ಲೇಬೇಕಲ್ಲ, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲದೂ ಅಭಿವೃದ್ಧಿ ಆದ್ರೆ ಮಾತ್ರ ಒಳ್ಳೇದಲ್ಲ, ಹಾಗೆ ಅಭಿವೃದ್ಧಿ ಆಗ್ಬೇಕು ಇನ್ನು ಕೆಲವೊಂದು ವಿಷಯದಲ್ಲೆಲ್ಲ.
4: ಓಕೆ ಸರ್, ಥ್ಯಾಂಕ್ ಯು.
5: ಈಗ ನಾವು ನಂದಿನಿ, ಸೊ ಈಗ ನಮ್ ಕುಂದಾಪುರ ಡೆವಲಪ್ಮೆಂಟ್ ಆಗ್ತಾನೆ ಬರ್ತಾ ಇದೆ, ಹಾಂಗಾಗಿ ನಿಮ್ ಅಭಿಪ್ರಾಯ ಎಂತ, ಡೆವಲಪ್ಮೆಂಟ್ ಇನ್ನೂ ಆಯ್ಕ ಇಲ್ಲ ಇಷ್ಟೇ ಸಾಕ, ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಎಂತ ಒಂಚೂರು ಹೇಳ್ತೀಯಾ?
7: ಎಲ್ಲದಕ್ಕೂ ಲಿಮಿಟೇಷನ್ಸ್ ಅಂದೇಳಿ ಇರುತ್ತಲ್ಲ, ಆ ಲಿಮಿಟ್ ವರೆಗೆ ಡೆವಲಪ್ ಆಗೋದಕ್ಕೆ ನಾವು ಒಪ್ತೆ, ಅದಕ್ಕಿಂತ ಮೀರಿ ಹೋಗ್ ನಾನು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅಂದ್ರೆ ಈಗ ಎಲ್ಲ ಡೆವಲಪ್ಮೆಂಟ್ ಆಯ್ಕೊಂಡೇಳಿ ಎಲ್ಲ ಮರ ಗಿರಲ್ಲ ಕಡಿದ್ರೆ ನಮಗೂ ನಾಳ್ದು ನಾಳೆ ಇನ್ನು ಫ್ಯೂಚರ್ ಆಗಿ ಪ್ರಾಬ್ಲಮ್ ಆಗಿ, ಹಂಗಾಯ ಲಿಮಿಟ್ ಎಲ್ಲದೂ ಅಷ್ಟೇ ಲಿಮಿಟ್ ಆಗಿರ್ ಅದಕ್ಕಿಂತ ಮೀರಿ ಹೋಗ್ತಾಗ ಅಂತಷ್ಟೇ.
4: ಓಕೆ, ಲಿಮಿಟ್ ಅಲ್ಲಿ ಇರಬೇಕು ಅಂತೀರಾ, ಬಟ್ ಈಗ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ ನಾವು ಮರ ಕಡಿಕೆ ಹತ್ತಲ್ಲ, ಅವ್ರವ್ರ ಜಾಗದಾಗ ಅವ್ರು ಮಾಡೋದ್ರ ಕಡಿಕೆ ಅಲ್ಲ.
7: ಮರ ಕೊಡುವುದು ಅಡ್ಡಿಲ್ಲ, ಅದ್ರ ರಿಪ್ಲೇಸ್ ಮಾಡ್ಕಲ್ಲ ಮರನ, ಹಂಗೆ ರಿಪ್ಲೇಸ್ ಮಾಡಕ್ ನೀವು ಒಂದ್ ಕಡೆ ಮರ ಕಡಿದ್ರೆ ಇನ್ನೊಂದ್ ಕಡೆ ಒಂದ್ ಒಂದ್ ಮರದ ಬದಲು ಒಂದ್ 10 ಗಿಡ ಆದ್ರೂ ನಡ್ಕಲ್ಲ, ಸಸಿ ನಡ್ಕ ಎಲ್ಲಾರು ಖಾಲಿ ಜಾಗದಾಗ ಈಗ ಎಷ್ಟೋ ಹಾಳು ಬಿದ್ದ ಜಾಗ ಇತ್ತು, ಆ ಪ್ಲೇಸ್ ಆಗಲ್ಲ ನಡ್ಲಕ್ಕಲ್ಲ ಹೋಯ್, ಅದಷ್ಟೇ.
4: ಹಾಗಾದ್ರೆ ನೀವು ಆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತೀವಿ.
7: ನಾವು ಮಾಡಕ್ಕಪ್ಪ, ನಾವು ಯಾವತ್ತು ನೇಚರ್ ಪರ ಇತ್ತು
5: ಹಂಗಾರ ಒಂದೆರಡು ಮರ ಜಾಸ್ತಿ ನಡೀನಿ ನಮ್ ರೇಡಿಯೋ ಕಡೆಯಿಂದ.
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
5: ಅತಿರಥ ಮಹಾರಥ ಸಾರಥಿ ಅಂತಾನೆ ಹೇಳ್ತಾರೆ. ಸೊ ಇವತ್ತು ನಮ್ಮ ಆಟೋ ಬಳಗದ ಜೊತೆ ನಾವ್ ಇಲ್ಲಿದ್ದೀವಿ. ಸೊ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಎಂತ ಇವ್ರು ಹೇಳ್ತಾರೆ ಅಂದೇಳಿ ಅವ್ರ ಹತ್ರನೆ ಕೇಂದ್ರ ತಿಳ್ಕಂಬ ಬನ್ನಿ ಹೇಳಿ ಅಧ್ಯಕ್ಷರೇ, ನೀವೇ ಹೇಳ್ಬೇಕು ಇವಾಗ ನಮ್ಮ
8: ಕುಂದಾಪುರ
5: ನಾವ್ ಕೇಳ್ತೀವಿ ಕುಂದಾಪುರದ ಬೆಳವಣಿಗೆ ಬಗ್ಗೆ, ಇದು ಒಳ್ಳೆ ರೀತಿಯಲ್ಲಿ ಹೋತಿತ್ತ ಇಲ್ಲ ಏನು ಅಂದೇಳಿ ಒಂಚೂರು.
8: ಬೆಳವಣಿಗೆ ಹಿಂದಿನ ಮಟ್ಟದಿಂದ ಸ್ವಲ್ಪ ಬೆಳವಣಿಗೆ ಆಗ್ತಿದೆ, ಅದು ಸಿಟಿ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ.
5: ಅದು ಹೌದು, ಖಂಡಿತ ಅದೊಂದು ಹೌದು,
8: ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ಕೋಡಿ ಬೀಚ್ ಅನ್ನ ಪ್ರವಾಸಿ ತಾಣವಾಗಿ ಮಾಡ್ಲಿಕ್ಕೆ ಎಷ್ಟೋ ಅವಕಾಶಗಳಿದೆ, ಅದನ್ನ ಮಾಡಿದ್ರೆ ನಮ್ಮಂತ ಆಟೋ ಚಾಲಕರೇ ಆಗಲಿ ಅಲ್ಲಿ ಒಂದು ಬೀದಿ ಬದಿ ವ್ಯಾಪಾರದವರು ಅಲ್ಲಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರದವರು ಬದುಕುಗಳು ಮತ್ತಷ್ಟು ಉತ್ತಮ ಆಗುತ್ತೆ. ಅದಕ್ಕೆ ಈ ಜನಪ್ರತಿನಿಧಿಗಳು ಅದಕ್ಕೆ ಮನಸ್ಸು ಮಾಡಬೇಕು, ಕೋಡಿಯನ್ನು ಇನ್ನಷ್ಟು ಉತ್ತಮವಾದಂಥ ಪ್ರವಾಸಿ ತಾಣ, ಪ್ರವಾಸಿಗರು ಹೊರಗಡೆಯಿಂದ ಬಂದು ಇಲ್ಲಿ ಅದನ್ನು ಆನಂದವನ್ನು ಸವಿಯುವಂಥ ಕಾರ್ಯ ಮಾಡಿದರೆ ನಮಗೆ ಇದ್ದಂಥ ರಿಕ್ಷಾಗಳಿಗಿಷ್ಟು ಸಂಪಾದನೆಗಳು ಜಾಸ್ತಿ ಆಗ್ತವೆ, ಅದು ಒಂದು ಕುಂದಾಪುರದ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ಅಂಶ.
5: ಅದ್ ಹೌದು, ಈಗ ನಾವ್ ಈಗ ಬೆಳಿಕಂದ್ರೆ ಒಂದು ಜಾಗ ಬೇಕಂದ್ರೆ ಒಂದ್ ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡ್ ಹೇಳಿ ಇರುತ್ತಲ್ಲ, ಈಗ ಅದು ಕಟ್ ಮಾಡ್ರೆ ನಾವು ಪರಿಸರ ಹಾಳ್ ಮಾಡ್ದಂಗ ಆತಿಲ್ಯ, ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಅಂತ?
8: ಕೆಲವೊಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲವೊಂದು ಕಡಿಬೇಕಾಗ್ತದೆ, ಅದನ್ನ ಬೆಳೆಸುವಂತ ಮನಸ್ಸು ಮಾಡ್ಬೇಕಾಗ್ತದೆ. ಕಡಿಯುವುದು ಎಷ್ಟು ಮುಖ್ಯನೋ ಬೆಳೆಸುವುದು ಅಷ್ಟೇ ಮುಖ್ಯ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಇವತ್ತು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ರೆ ಯಾವ ಕೆಲಸ ಆಗದೆ ಇರೋದಿಲ್ಲ. ಇಲ್ಲಿ ಪ್ರದೇಶದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಜವಾಬ್ದಾರಿಗಳು, ನಾವು ಒಂದು ಇದನ್ನ ಅನುಭವಿಸುವಂಥದ್ದು ಇಂಪ್ರೂವ್ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಅನುಕೂಲ ಆಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದ್ರೆ ಕುಂದಾಪುರ ಬೆಳವಣಿಗೆ ಆಗ್ತದೆ.
5: ಈಗ ನಮ್ ಕುಂದಾಪುರನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕಂದ್ರೆ ಆ ಜನರುಗಳಿಗೆ ನೀವ್ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಿ? ನಮ್ ಕುಂದಾಪುರ ಈಗ ಇನ್ನೂ ಬೆಳಿಕ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕ, ನಮ್ಮ ಕುಂದಾಪುರ ಇಡೀ ದೇಶ ಎಲ್ಲರೂ ಯೋ ಇದು ಕುಂದಾಪುರ, ಇವ್ರ ಕುಂದಾಪುರ ಜನಗಳು ಅಂದೇಳಿ ಆ ಪ್ರೌಡ್ನೆಸ್ ಅವ್ರಿಗೆ ಬರ್ಕಂದ್ರೆ ನಮ್ ಕುಂದಾಪುರ ಜನ
8: ಒಂದೂವರೆ 2 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಕುಂದಾಪುರ ಸಿಟಿ ಸಿಕ್ಕುವಂತ, ಈಚೆ ನಿಮ್ಮ ಸಂಗಮ ದಾಟಿದ ನಂತರ 2 ಕಡೆ ಹೊಳೆ, ಹಾಗಾಗಿ ಇರುವಂತ ಒಂದು ಪ್ಲೇಸ್ ಅನ್ನ ಬಹಳಷ್ಟು ಚಂದವಾಗಿ ಚೊಕ್ಕವಾಗಿ ಇಟ್ಕೊಂಡು ಪ್ರವಾಸಿ ತಾಣಗಳು ಮಾಡೋ ಜೊತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋ ಜೊತೆಯಲ್ಲಿ ಮಾಡಿಕೊಂಡ್ರೆ ಈ ಕೆಲವೊಂದು ಅಂಗಡಿಯಲ್ಲಿ ಬಿಸ್ನೆಸ್ ಮಾಡೋಕೆ ಆಗ್ತಾ ಇಲ್ಲ. ನಮ್ಮ ಕೆಲವೊಂದು ಕಡೆ ಹೇಳ್ತಾರೆ ಇಲ್ಲಿ ನಿಲ್ಲಿಸಿ ಬರ್ತೇವೆ 5 ನಿಮಿಷ, ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇಲ್ಲ, ರೋಡಲ್ಲಿಟ್ಟರೆ ಸಂಚಾರಿ ಪೊಲೀಸ್ಗಳು ಜೋರು ಮಾಡ್ತಾರೆ, ಬಟ್ ಅವ್ರ ಡ್ಯೂಟಿ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾರೆ ಅವ್ರು ಜೋರು ಮಾಡ್ತಾರೆ. ಪಾರ್ಟಿ ನೀವು ವೆಯ್ಟ್ ಮಾಡೋದಿಲ್ಲ ಅಂತಾರೆ, ಪಾರ್ಕಿಂಗ್ ಸಮಸ್ಯೆ ಇಲ್ಲದೆ ನೀವು ವೆಯ್ಟ್ ಮಾಡಿ ನಾವು ಮಧ್ಯ ರೋಡಲ್ಲಿ ಇಡಬೇಕು ಜಾಗನಿಲ್ಲ. ಇದೆಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಚಂದ ರೀತಿಯಲ್ಲಾದರೆ ಕುಂದಾಪುರ ಇನ್ನಷ್ಟು ಬೆಳೀತದೆ, ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ.
5: ತುಂಬಾ ಥ್ಯಾಂಕ್ಸ್, ನೀವು ತುಂಬಾ ಲೈಕ್ ಮಾತಾಡ್ರಿ, ನಮ್ ಭಾರಿ ಖುಷಿ ಆಯ್ತು. ಧನ್ಯವಾದಗಳು.
9: ನಮಸ್ಕಾರ ಎಲ್ಲರಿಗೂ. ಕುಂದಾಪುರ ಅಂದ್ಕೊಳ್ಳೆ ನಮ್ಗೆ ಊಟಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ದ್ವಾರಕ ನೆನಪಾಗ್ಬೋದು. ಸುಮಾರು ವರ್ಷದಿಂದ ಎಲ್ಲರು ಕುಂದಾಪುರ ಜನಗಳಿಗೆ ದ್ವಾರಕ ಅಂದ್ರೆ ಫೇವ್ರೆಟ್. ಸೊ ಈಗ ದ್ವಾರಕಕ್ಕೆ ಬಂದಿತ್ತು, ದ್ವಾರಕದವ್ರ ಹತ್ರ ಕೇಂಬ
5: ಸರ್,
9: ಈಗ ನಮ್ ಕುಂದಾಪುರ ಅಪ್ಡೇಟ್ ಆಯ್ತು, ನಿಮ್ಗೆ ಈಗ ಅಪ್ಡೇಟ್ ಆದ ಖುಷಿ ಇತ್ತಾ? ಹೆಂಗೆ ಈಗ ಕುಂದಾಪುರ ಪಾರ್ಟಿ ಅಂದ್ರೆ ಫುಲ್ ನಿಮ್ ಕಣಂಗೆ ಕಾಂಪಿಟೇಷನ್ ಗೆ ಎಂ ಕೆಫೆ ಅವರೆಲ್ಲ ಇದ್ರು. ಸೊ ನೀವೆಂತ ಅಂದ್ರಿ, ಈಗ ನಿಮ್ ಖುಷಿ ಇತ್ತಾ ಅಪ್ಡೇಟ್ ಆಗಿದ್ದು?
10: ಖುಷಿ ಇತ್ತು, ನಮ್ಮೂರು ಇಂಪ್ರೂವ್ ಆದ್ರೆ ನಮ್ಗೆ ಖುಷಿ ಅಲ್ಲ.
9: ಸೊ ನಿಮ್ಗೆ ಯಾವ್ದಕ್ಕೂ ಲೈಕ್ ಪ್ರಾಬ್ಲಮ್ ಅಂತ ಎಂತ ಅನ್ಸ್ಲಿಲ್ಲ? ಯಾವ್ದು
10: ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ಇದೊಂದು ಸಮಸ್ಯೆ ಕುಂದಾಪುರ ಮಟ್ಟಿಗೆ. ಮತ್ತೇನ್ ಸಮಸ್ಯೆ ಇಲ್ಲ, ಪಾರ್ಕಿಂಗ್ ಇದೊಂದು ದಿನ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ.
9: ಹೌದೌದು. ಈಗ ಪಾರ್ಕಿಂಗ್ ಇದು ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ಬೇರೆ ಎಂತಾರು ಆಪ್ಷನ್ ಉಂಟಾ ಕುಂದಾಪುರದಲ್ಲಿ?
10: ಆಪ್ಷನ್ ಇದೆ, ಅದೆಲ್ಲ ಮುನ್ಸಿಪಾಲಿಟಿ ಮಾಡ್ಕೋಬೇಕು. ಆಪ್ಷನ್ ಇದೆ, ಮಾಡಬಹುದು, ಮಾಡ್ಬೇಕಷ್ಟೇ.
9: ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತೀರಾ ನೀವೇ ಏನಾದ್ರೂ?
10: ಖಂಡಿತ ಖಂಡಿತ, ನಾವು ತುಂಬಾ ಸಲ ಆಫಿಷಿಯಲಿ ಹೇಳಿದ್ದ, ಬಟ್ ಏನು ಆಗಿಲ್ಲ, ಆಗ್ಬೇಕಂತ ಹೇಳಿದ. ಅದಾದ್ರೆ ಬೆಸ್ಟ್, ನಂಬರ್ ಒನ್ ಸಿಟಿ
9: ಆಗ್ತದೆ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದಾ, ಅಪ್ಡೇಟ್ ಆಗ್ಬೋದಾ? ಇನ್ನು
10: ಆಗ್ಲೇಬೇಕಲ್ಲ, ಅದು ಆಗ್ಲೇಬೇಕು, ಆಗುತ್ತೆ, ಸ್ವಲ್ಪ ಟೈಮ್ ತಗೋಬಹುದು.
5: ಓಕೆ ಸರ್, ಥ್ಯಾಂಕ್ ಯು. ಓ, ಇವತ್ತು ಪ್ರೇಮಾನಂದ್ ಶೆಟ್ಟಿ ಆಡಿಟರ್ CA, ಸೊ ಅವ್ರ ಹತ್ರ ಈ ನಮ್ ಕುಂದಾಪುರ ಸಿಟಿ ಬಗ್ಗೆ ಅಭಿಪ್ರಾಯ ಏನಂದೇಳಿ ಕೇಂಬ ಬನ್ನಿ ಸರ್.
11: ಕುಂದಾಪುರ ಹಿಂದಿನ ಕಂಪ್ಯಾರಿಟಿವ್ಲಿ ತುಂಬಾ ಡೆವಲಪ್ ಆಗಿದೆ. ಪ್ರೆಸೆಂಟ್ ಕುಂದಾಪುರ ಜನ ಫೇಸ್ ಮಾಡ್ತಿರೋದು ಒಂದು ಡ್ರೈನೇಜ್, ನೆಕ್ಸ್ಟ್ ಒನ್ ಟ್ರಾಫಿಕ್ ಇಶ್ಯೂಸ್. ಟ್ರಾಫಿಕ್ ಇಶ್ಯೂಸ್ ಅಲ್ಲಿ ಒಂದು 10 ಇಯರ್ ಬ್ಯಾಕ್ 2-wheelers ಆಸ್ ವೆಲ್ ಆಸ್ 4-wheeler ಬೈಫೇಟ್ ಮಾಡಿ ಕೊಟ್ಟಿದ್ರು. ಪ್ರೆಸೆಂಟ್ ಅದನ್ನು ಫಾಲೋ ಮಾಡಿದ್ರೆ, ಟ್ರಾಫಿಕ್ನ ಪೊಲೀಸರು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಡ್ರೈನೇಜ್, ಡ್ರೈನೇಜ್ಗೂ ಸಹ ಕ್ರಮ ತಗೊಂಡಿದೆ ಮುನ್ಸಿಪಾಲಿಟಿ, ಕ್ರಮ ತಗೊಂಡಿದ್ದಾರೆ. ಬಿಕಾಸ್ ಡ್ಯೂ ಟು ಏನೋ ಗೌರ್ಮೆಂಟ್ ಲೆವೆಲ್ ಪ್ರಾಬ್ಲಮ್ಮಲ್ಲಿ ಆದ ವರ್ಕ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇಶ್ಯೂಸ್ ಆಗ್ತಾ ಇದೆ. ಅದನ್ನು ಸಾಲ್ವ್ ಮಾಡಿದರೆ ಆ ಪ್ರಾಬ್ಲಮ್ಮು ಸಾಲ್ವ್ ಮಾಡುವಂಥದ್ದು. ಕಂಪ್ಯಾರಿಟಿವ್ಲಿ ಅರ್ಲಿಯರ್ ಪೀರಿಯಡ್ ಕಂಪೇರ್ ಮಾಡಿ ಕುಂದಾಪುರ ವೆರಿ ಫಾಸ್ಟ್ ಗ್ರೋಯಿಂಗ್ ಸಿಟಿ ಅಂತ ಹೇಳ್ಬೋದು, ವೆರಿ ಫಾಸ್ಟ್ ಡೆವಲಪ್ ಆಗಿದೆ.
5: ಈಗ ಈ ಪಾರ್ಕಿಂಗ್ ಗೆಲ್ಲ ಸಮಸ್ಯೆ ಇದೆ ಅಂತ ನಾವು ಸುಮಾರು ಜನರ ಹತ್ರ ಕೇಳಿತ್ತು. ಈಗ ಅದ್ರ ವಿಷಯದಲ್ಲಿ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾಗ್ಲಿ ಅಥವಾ ನೀವೇನಾದ್ರೂ ಮಾಡಿದ್ದುಂಟ?
11: ಕಂಪ್ಲೇಂಟ್ ಕೊಡುದಲ್ಲ, ನಮ್ಮ ಕಾರೇ ಒಂದೊಮ್ಮೆ ಅರ್ಜೆಂಟ್ ಇರ್ತದೆ, ನಾವ್ ಏನ್ ಮಾಡ್ತೇವೆ ರೋಡ್ ಸೈಡ್ ಪಾರ್ಕ್ ಮಾಡಿ ಹೋಗ್ತೇವೆ. ನಮ್ಮಂದೇ ಬಂದು ಟ್ರಾಫಿಕ್ ಫುಲ್ ಲಾಕ್ ಮಾಡ್ತಾರೆ, ಲಾಕ್ ಮಾಡಿದ್ರೆ ಇಡ್ಡಿಲ್ಲ, ಕಂಟಿನ್ಯೂಸ್ಲಿ ಲಾಕ್ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಬರ್ತದೆ, ಇಂಥವ್ರು ಮಾಡೋದ್ರಿಂದ ಈ ರೀತಿ ಆಗ್ತದೆ ಅಂದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ. ಒನ್ ಡೇ ಬರುದು ಆನ್ ರೋಡ್ ರೋಡ್ ಲಾಕ್ ಮಾಡಿ ಹೋಗುದು ಆ ತರ ಮಾಡಬಾರ್ದು ಅಂತ ನಮ್ಮ ಇಂಪ್ಲಿಮೆಂಟೇಷನ್. ಮಾಡಿದ್ರೆ 100% ಕಂಪಲ್ಸರಿ ವಾಚ್ ಅಪ್ ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪೊಲೀಸ್ ಇಡಬೇಕು. ಆವಾಗ ಏನಾಗ್ತದೆ, ಯಾರು ಫಾಲೋ, ಎಲ್ಲರೂ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಆಟೋಮೆಟಿಕಲಿ ಸಾಲ್ವ್ ಆಗ್ತದೆ. ಅಂದ್ರೆ ಕಂಪ್ಯಾರಿಟಿವ್ ಮ್ಯಾಂಗ್ಳೂರ್ ಕಂಪ್ಯಾರಿಟಿವ್ಲಿ ಕುಂದಾಪುರದಲ್ಲಿ ಟ್ರಾಫಿಕ್ ಅವೈಲಬಿಲಿಟಿ ಜಾಸ್ತಿ ಇದೆ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಆದ್ರೆ ಯುಟಿಲೈಸ್ ಮಾಡುವ ಕ್ರಮ ಸರಿ ಇಲ್ಲ, ಪ್ರಾಬ್ಲಮ್ ಅರೈಸ್ ಆಗ್ತಾ ಇದೆ, ಇದೇ ಇಶ್ಯೂಸ್ ಅಷ್ಟೇ, ಮತ್ತೇನಿಲ್ಲ.
5: ಸರಿ, ಈಗ ನಮ್ ಕುಂದಾಪುರದ ಜನಗಳಿಗೆ ನಮ್ಮ ಕುಂದಾಪುರನ ಇನ್ನಷ್ಟು ಬೆಳೆಸ್ಕಂದ್ರೆ ಒಂದು ಸಜೆಷನ್ ನೀವು ಅವ್ರಿಗೆ ಕೊಡಿ ಅಂದ್ರೆ ನೀವ್ ಎಂತ ಕೊಡಕ್ಕೆ ಇಷ್ಟಪಡ್ತೀರಿ?
11: ಫಸ್ಟ್ ಡ್ರೈನೇಜ್ಗೆ ಇಂಪಾರ್ಟೆನ್ಸ್ ಕೊಡಿ, ಪ್ಲಸ್ ಪಾರ್ಕಿಂಗ್ಗೆ ಜನರಿಗೆ ಅವೇರ್ನೆಸ್ ತನ್ನಿ, ಅದು 100% ಸಾಲ್ವ್ ಆಗ್ತದೆ.
5: ತುಂಬಾ ಲೈಕ್ ಮಾತಾಡ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವಾಗ ನಾವು ಇದೇ ಕುಂದಾಪುರದಲ್ಲಿ ಹುಟ್ಟು ಬೆಳೆದ ಒಂದಿಷ್ಟು ನಮ್ಮ ಮೇಡಮ್ಗಳಿದ್ರು, ಅವ್ರ ಹತ್ರ ಕೇಂಬ ಅವ್ರ ಅಭಿಪ್ರಾಯ ಎಂದ ಅಂದೇಳಿ ತಿಳ್ಕಂಬ ಬನ್ನಿ ಮ್ಯಾಮ್. ಈಗ ನೀವು ಕಂಡಿರಿ ಅಲ್ಲ ನಮ್ ಕುಂದಾಪುರ ಈಗ 10 ವರ್ಷದ ಹಿಂದೆ ಹೆಂಗಿತ್ತು, ಅದೊಂದ್ ಸಣ್ಣ ಊರ ಇದ್ದಿತ್ತು. ಇಷ್ಟೆಲ್ಲ ಹೋಟೆಲ್, ಇಷ್ಟೆಲ್ಲ ಅಂಗಡಿ, ಇಷ್ಟೆಲ್ಲ ಗಾಡಿ, ಇಷ್ಟೆಲ್ಲ ಟ್ರಾಫಿಕ್, ಅದು ಯಾವ್ದು ಇರ್ಲ ಗಳಿಕೆ. ಈಗ ಕಾಣಿ ಎಷ್ಟು ಗೌಚ್ ಗಲಾಟಿ ಎಲ್ಲ ಮಸ್ತಿತ್ತು. ಈಗ ನಿಮ್ಮ ಅಭಿಪ್ರಾಯ ಎಂತ, ನಮ್ ಕುಂದಾಪುರ ಇನ್ನೂ ಬೆಳಿಕ ಅಥವಾ ಇಷ್ಟೇ ಸಾಕ ಹಿಂಗೆ ಇರ್ಲಿ ಅಥವಾ ಎಂತಾರು ಇನ್ನು ಬೆಳಿಕ ನಿಮ್ ಅಭಿಪ್ರಾಯ ಎಂತ ಹೇಳಕ್ ಇಷ್ಟಪಡ್ತೀರಿ?
12: ಸಾಕು, ಇಷ್ಟೇ ಸಾಕು, ಹೆಚ್ಚಿಗೆ ಬೆಳೋದು ಬೇಡ, ಎಂಜಾಯ್ ಮಾಡೋಕ್ ಆಗೋದಿಲ್ಲ ಜಾಸ್ತಿ ಬೆಳೆದ್ರೆ, ಬೆಂಗಳೂರು ತರ ಆಗ್ಬಿಡುತ್ತೆ. ಇಷ್ಟೇ,
5: ತೀರಾ ಬೆಂಗಳೂರು ಲೈಕ್ ಅಲ್ಲ ಅಲ್ಲ ನಮ್ ಕುಂದಾಪುರ
12: ಆಗುದಿಲ್ಲ. ಈಗಾದ್ರೆ ಎಂಜಾಯ್ ಮಾಡೋಕ್ ಆಗ್ತಾ ಇದೆ, ನಡ್ದಾ ಇದೆ, ಊರ್ ಚಿಕ್ಕದಾಯ್ತೇ ಅಲ್ವಾ, ಜನ ಓಡಾಡೋಕ್ ಜಾಗ ಇಲ್ಲ, ಇಲ್ಲಿ ಬಸ್ಗಳು ಇವೆಲ್ಲ ಕಷ್ಟ, ಆ ಕಡೆ ಪಾಸ್ ಆಗೋದು ಕಷ್ಟ, ಏನು ನಡ್ಕೊಂಡು ಹೋಗೋರಿಗೆಲ್ಲ ಕಷ್ಟ ಆಗತ್ತೆ. ಆಮೇಲೆ ಏನೇ ಸಾಮಾನು ತಗೊಂಡು ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಲಿ
5: ಹಂಗೆ ಚೆನ್ನಾಗಿ ಬೆಳೀತಿದ್ದಂಗೆ ಅಲ್ದಾ. ನಿಮ್ ಖುಷಿ ಇತ್ತಾ ನಿಮ್ಮ ಊರ ಬಗ್ಗೆ?
12: ಅಯ್ಯೋ, ನಮ್ ಹೆಮ್ಮೆ ಇದು, ನಾನು ಹುಟ್ಟಿ ಬೆಳೆದದಲ್ಲ, ಬಹಳ ಖುಷಿ ಉಂಟು.
5: ನೀವಿಬ್ರು ಲೈಕ್ ಮಾತಾಡ್ರಿ, ನೀವೆಂತಾರು ಹೇಳಕ್
12: ಇಷ್ಟಪಡ್ತೀರಿ? ಕುಂದಾಪುರದವಳೆ.
5: ನಿಮ್ ಖುಷಿ ಇತ್ತ ನಮ್ ಕುಂದಾಪುರ ಇಷ್ಟು ಬೆಳೆದ್ದಕ್ಕೆ?
12: ಖುಷಿ ಇತ್ತಪ್ಪ, ಖುಷಿ ಇತ್ತು, ಖುಷಿ ಇತ್ತು. ಗಾಡಿಗೆ ಎಲ್ಲ ಸಾಮಾನು ಸಿಗುತ್ತೆ, ಅದು ಖುಷಿ
5: ಅಲ್ಲ. ಮೊದ್ಲಿನ ಕಂಡಂಗಿಲ್ಲ
12: ಅಂತಾರಲ್ಲ, ಏನ್ ಬೇಕು ಅವೆಲ್ಲ ಸಿಗುತ್ತೆ
5: ಅಲ್ಲ.
12: ಹೌದು ಹೌದು ಹೌದು,
5: ತುಂಬಾ ಥ್ಯಾಂಕ್ಸ್, ನೀವು ಮೂರ್ ಜನ ಒಳ್ಳೆ ಮಾತಾಡ್ರಿ, ಧನ್ಯವಾದ.
13: ಎಲ್ಲರಿಗೂ ನಮಸ್ಕಾರ. ಈಗ ಕುಂದೇಶ್ವರ ದೇವಸ್ಥಾನದ ಪಕ್ಕ ಇತ್ತು, 14 ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ರಾಧಾ ಅನ್ನೋ 60 ವರ್ಷದ ಅಜ್ಜಿ ಇದ್ರು, ಅವ್ರ ಹತ್ರ ಕೇಂಬ. ಅಜ್ಜಿ ಹೆಂಗ ಅನ್ಸ್ತಿತ್ತು ಈಗ ನಿಮ್ಗೆ ಇಲ್ಲಿ ಕುಂದಾಪುರ ಎಲ್ಲ ಕಂಡ?
14: ಜಾಸ್ತಿ
13: ಅಲ್ಲ,
14: ಮೊದಲೆಲ್ಲ ಓಣಿ
13: ಹೌದಲ್ಲ, ಹೆದರಿಕೆ ಆತ್ತಲ್ಲ. ಮತ್ತೆ ಈಗ ಅಂಗಡಿ ಇಟ್ಟಿಗ 14 ವರ್ಷ ಆಯ್ತು, ಹೆಂಗಾತಿತ್ತು ಅಂಗಡಿ
14: ಎಲ್ಲ?
13: ಹೌದಾ,
14: ಮಾಲಿಗೆ
13: ಹೌದಾ? ನಿಮ್ದೆಲ್ಲ ಫ್ರೆಶ್ ಸಿಕ್ಕತ್ತಲ್ಲ ಅಣ್ಣ? ಓಕೆ. ಹಾ ಹಾ ಹಾ ಹಾ, ಈಗ ನೀವ್ 14 ವರ್ಷದಿಂದ ಇಲ್ಲೇ ಇದ್ರಿಯಾ? ಅಂದ್ರೆ ಬೇರೆ ಎಲ್ಲೂ ಹಾಕ್ಲಿಲ್ಲ ನೀವ್ ಅಂಗಡಿ?
14: ಆಚಿಂದ ಈಚೆ ಬಂದದ್ದು.
13: ಹೌದಾ?
14: ಮರ ಇತ್ತಲ್ಲ, ಆ ಮರದ ರಾಧಾ ಮೆಡಿಕಲ್ಲಿಂದ ಈಚೆ ಬಂದಿತ್ತು, ಅವ್ರು ಮಾರಿ ಹೋರಲ್ಲ ಅದೇ.
13: ಹಾ,
14: ಅವಾಗ ರಸ್ತೆ ಹತ್ತಿ.
13: ಓಕೆ, ಈಗ ನಿಮ್ಗೆ ಲೈಸೆನ್ಸ್ ಕೊಟ್ಟದ್ದು ಅವರೇ?
14: ಪುರಸಭೆ.
13: ಹೌದಾ, ಪುರಸಭೆ ಅವ್ರು ಕೊಟ್ಟಿದ್ದ?
14: ಗುಡ್ಡ ಹಾಕ್ತಿದ್ರು ನಮ್ಗೆ ಇದೆಲ್ಲ ಕೊಟ್ಟಿವಿ.
13: ಓಕೆ ಓಕೆ, ಹಂಗಾದ್ರೆ ಈಗ ನಿಮ್ಗೆ ಒಳ್ಳೆ ಆತಿತ್ತು. ಕುಂದಾಪುರ ಬದಿಯ ಬೆಳವಣಿಗೆ ಅದಡ್ಡಿಲ್ಲ ನಿಮ್ಗೆ? ಅಡ್ಡಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.
5: ಹಾಯ್, ನಾವಿವಾಗ ಕುಂದೇಶ್ವರ ದೇವಸ್ಥಾನದ ಎದ್ರಿರೋ ರಾಧಾ ಮೆಡಿಕಲ್ಸ್ ಅಲ್ಲಿ ನಾವಿದೀವಿ. ಸೊ ಇವತ್ತು ಇಲ್ಲಿನ ರಾಧಾ ಮೆಡಿಕಲ್ಸ್ ನ ಮ್ಯಾನೇಜರ್ ಜಯಂತ್ ಅವ್ರ ಹತ್ರ ಕೇಳೋಣ, ನಮ್ಮ ಈ ಕುಂದಾಪುರದ ಬೆಳವಣಿಗೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅದ್ರ ಬಗ್ಗೆ ಎಂತ ಅಂದೇಳಿ ಕೇಳಿ ಅವ್ರ ಅಭಿಪ್ರಾಯನ ತಿಳ್ಕೊಂಬ ಬನ್ನಿ. ಸೊ ಹೇಳಿ ಸರ್, ನಿಮ್ಗೆ ನಮ್ಮ ಕುಂದಾಪುರ ಬೆಳೆದ ನಿಮ್ಗೆ ಖುಷಿ ಇತ್ತ ಇಲ್ಲ ಎಂತ ಅಂದೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ.
15: ನಾವು ಕೇಳಿದ್ದಿತ್ತು, ಈಗ ಕುಂದಾಪುರಕ್ಕೆ ಬಂದಿತ್ತು, ಕುಂದಾಪುರ ಸಿಟಿನ. ಕುಂದಾಪುರದಿಂದ ಆಪ್ಷನ್ ಇದ್ದಿತ್ತು ಕುಂದಾಪುರ ಬರಬೇಕಂತ ರಾಧಾ, ಎಲ್ಲರೂ ಕೇಳ್ತಾ ಇದ್ರು ಅದು ಸದಾ, ಅದರಿಂದ ಕುಂದಾಪುರ ಬಂದಿದ್ದು. ಈಗ ಕುಂದಾಪುರ 5 ವರ್ಷ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ನಾವು ಅಷ್ಟೇ ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು, ನಮಗೂ ಖುಷಿ.
5: ಈಗ ನೋಡು ಕುಂದಾಪುರ ಜನಗಳಿಗೆ ನಮ್ಮ ಕುಂದಾಪುರ ಇನ್ನೂ ಬೆಳೆಸೋಕೆ ಎಂತಾರು ಒಂದು ಸಜೆಷನ್ ಕೊಡಿ ಅಂದ್ರೆ ನೀವ್ ಎಂತ ಕೊಡಕ್ ಇಷ್ಟಪಡ್ತೀರಿ?
15: ಕುಂದಾಪುರ ಆದರ್ಶ ಕುಂದಾಪುರದಲ್ಲೇ ಇರಿ, ಕುಂದಾಪುರ ಬೆಳೆಸಿ, ಹೊರಗೋಯ್ ದುಡಿದಕ್ಕಿಂತ ಕುಂದಾಪುರದಲ್ಲೇ ಏನಾದರೂ ಮಾಡಿ, ಬೇರೆ ಕೆಲಸ ಮಾಡ್ಕೊಂತಿಲ್ಲ, ನೀವೇನಾದರೂ ಮಾಡಿ, ನೀವೇನಾದ್ರು ಮಾಡಿ ಸಪೋರ್ಟ್ ಮಾಡಿ ಕುಂದಾಪುರ ನೀವೇ ಬೆಳೆಸಬೇಕು, ಬೇರೆ ಹೊರಗಿನವ್ರು ಬಂದ್ರೆ ಆತಿಲ್ಲ.
5: ಲೈಕ್ ಮಾತಾಡ್ರಿ. ಈಗ ನಾನು ಅಲ್ಲಿಂದ ಕೇಂತ ಬಪ್ಪತ್ತಿಗೆ ಎಲ್ರದು ಒಂದು ಸಮಸ್ಯೆ ಇದಿತ್ತು ಎಂತ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ನಮ್ ಕುಂದಾಪುರದಾಗೆ ಅಂದೇಳಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ?
15: ಪಾರ್ಕಿಂಗ್ ಸ್ವಲ್ಪ ಸ್ವಲ್ಪ ಇತ್ತು, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ಕ. ಕುಂದಾಪುರ ಬೆಳಕಂದ್ರೆ ಬೇರೆ ಪಾರ್ಕಿಂಗ್ ಬೇರೆ ಎಲ್ಲಿಂದ ತಪ್ಪಕಾತಲ್ಲ, ಇದ್ದ ಪಾರ್ಕಿಂಗ್ ಅಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಯ್ಕ. ಮತ್ತೆ ಆದಷ್ಟು ಪಾರ್ಕಿಂಗ್ ಗಿಂತ ಬಸ್ಸಲ್ಲಿ ಓಡಾಡೋದು ಬೆಸ್ಟ್ ಅನ್ಸುತ್ತೆ. ಎಲ್ಲರೂ 4 ಕಾರ್ ತಗೊಂಡು ಪಾರ್ಕಿಂಗ್ ಮಾಡೋದಂಗೆ ಆತಿಲ್ಲ, ಮನೆಗೆ 4 ಕಾರ್ 24 ಜನ 4 ಕಾರ್ ಇಟ್ಟು ಹೋಗ್ತಿಲ್ಲ, ಒಬ್ರು ಒಂದೇ ಕಾರ.
5: ನಿಮ್ ಬಿಸ್ನೆಸ್ ಒಳ್ಳೆ ನಡೀಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ನೀವು ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು. ರೇಡಿಯೋ ಕುಂದಾಪುರನ ಕೇಂತೀರಿ ಮರಿಬೇಡಿ, ನೀವು ಕುಂದಾಪುರದ ಐಕಂಡ್ ರೇಡಿಯೋ ಕುಂದಾಪುರ ಕೇಂದ್ರಕ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಜೈಶೀಲ್ ಶೆಟ್ಟಿ ಅಂದೇಳಿ. ನಾವ್ ಇವತ್ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಇವ್ರ ಅಭಿಪ್ರಾಯ ಎಂತ ಇದ್ರ ಬಗ್ಗೆ ಎಂತ ಅಂದೇಳಿ ಅವ್ರ ಹತ್ರ ಕೇಂಬ ಬನ್ನಿ. ಸರ್, ಈಗ ನಮ್ಮ ಕುಂದಾಪುರ 25 ವರ್ಷದಿಂದ ಹೆಂಗಿದಿತ್ತು, ಈಗ ಎಷ್ಟು ಬೆಳವಣಿಗೆ ಆಯ್ತು ಅಂದೇಳಿ ನಿಮ್ದು ಒಂದಿಷ್ಟು ಅಭಿಪ್ರಾಯ ನಮ್ಗೆ ಹೇಳ್ತೀರಾ?
16: ಕಳೆದ 25 ವರ್ಷಗಳಿಂದ ನಮ್ಮ ಕುಂದಾಪುರ ಬುಕ್ ಹೌಸ್ ಎಂತಕ್ಕಂತ ಒಂದು ಸಂಸ್ಥೆಯನ್ನ ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಈ ರೋಡ್ ಎಲ್ಲ ಹೀಗಿರ್ಲಿಲ್ಲ, ಆ ಪಕ್ಕದಲ್ಲಿ ಎಲ್ಲ ಮರಗಳಿದ್ವು, ಆ ಮರಗಳನ್ನೆಲ್ಲ ತೆಗೆದು ಕಳೆದ 10 ವರ್ಷಗಳಿಂದ ಈಗ ರೋಡ್ ವೈಡನ್ ಆಗಿದೆ, ಆಗಬೇಕಾದದ್ದು ಕೂಡ ಅಭಿವೃದ್ಧಿಯ ಸಂಕೇತ, ಅದರ ಬಗ್ಗೆ ಏನು ನಾವು ಹೇಳಲಿಕ್ಕಿಲ್ಲ. ಮತ್ತೆ ಕುಂದಾಪುರದಲ್ಲಿ ನಾವು ತಿಳಿದ ಮಟ್ಟಿಗೆ ಈಗ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಪಾರ್ಕಿಂಗ್. ಏನಂತ ಹೇಳಿದ್ರೆ ಕಳೆದ 10-20 ವರ್ಷಗಳಿಂದ ಪ್ರತಿಯೊಬ್ಬರ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಹತ್ರ ಒಂದೊಂದು ವೆಹಿಕಲ್ ಇದೆ, ಆ ವೆಹಿಕಲ್ ಎಲ್ಲ ಊರಿನ ಎಲ್ಲ ವೆಹಿಕಲ್ಗಳು ಕುಂದಾಪುರಕ್ಕೆ ಬರಲೇಬೇಕು. ನಮ್ಮದು ಕುಂದಾಪುರದ ರೋಡ್ ಅನ್ನೋದು ಒಂದೇ ಮುಖ್ಯ ರಸ್ತೆ ಒಂದು ಮಾತ್ರ, ಅದು ಬಿಟ್ಟರೆ ಬೇರೆ ಎಲ್ಲೂ ಕುಂದಾಪುರದಲ್ಲಿ ಆ ಕಾರುಗಳನ್ನು ನಿಲ್ಲಿಸಬೇಕಾಗುತ್ತೆ. ಹಾಗಾಗಿ ಮಲ್ಟಿ ಸ್ಟೋರ್ ನಾವು ಮಣಿಪಾಲದಲ್ಲೆಲ್ಲ ನೋಡ್ತೇವೆ, ಆ ರೀತಿಯಾದಂತಹ ಒಂದು ಪಾರ್ಕಿನ ವ್ಯವಸ್ಥೆಯನ್ನ ಪುರಸಭೆಯ ಮೂಲಕ ಮಾಡುವಂತದ್ದು ಒಳ್ಳೇದು ಅನ್ನೋದು ನಮ್ಮ ಭಾವನೆ. ಆ ನಂತರ ಕುಂದಾಪುರಕ್ಕೆ ಅದರದೇ ಆದಂತಹ ಹೆಸರಿದೆ, ಇಡೀ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕುಂದಾಪುರ ತನ್ನದೇ ಆದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ಉಡುಪಿ ಪ್ರಥಮ, ಉಡುಪಿಯ ಜೊತೆಗೆ ಕುಂದಾಪುರವು ಕೂಡ ರಾಜ್ಯದ ಉಡುಪಿ ಜಿಲ್ಲೆಗಳಲ್ಲಿ ಕುಂದಾಪುರ ಪ್ರಥಮ. ಹಾಗಾಗಿ ಕುಂದಾಪುರದವರು ಅಂತ ನಾವು ಹೇಳ್ಕೊಡೋದಕ್ಕೆ
5: ಹೆಮ್ಮೆ
16: ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇನ್ನು ಅಭಿವೃದ್ಧಿ ಆಗಬೇಕಾದದ್ದು ಸಾಮಾನ್ಯ ಸಂಕೇತ, ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕಿಲ್ಲ. ವೆಹಿಕಲ್ ನಾವು ಪ್ರತಿಯೊಬ್ಬರು ವೆಹಿಕಲ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಾವೆಲ್ಲ ಸದೃಢರಾಗಿದ್ದೇವೆ ಅನ್ನುವಂಥದ್ದು. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು, ಮೂಲಭೂತ ಸೌಕರ್ಯವನ್ನು ನಾವೆಲ್ಲ ಕಾಪಾಡಿಕೊಳ್ಳೋದು ಮುಂದಿನ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಇಷ್ಟು
17: ಅಂದ್ರೆ ಈಗ ನಮ್ ಕುಂದಾಪುರ ಇಷ್ಟು ಬೆಳೆದ್ ನಿಮ್ಗೆ ಭಾರಿ ಖುಷಿ ಇತ್ತಂದ ಹೇಳಿ ಆಯ್ತು ಅಲ್ಲ. ಈಗ ನಮ್ ಕುಂದಾಪುರ ಜನಗಳಿಗೆ ನಮ್ ಕುಂದಾಪುರನ ಇನ್ನಷ್ಟು ಬೆಳೆಸ್ಕೋ ಹೋಪ ಅಂತ ಹೇಳಿ ಒಂದ್ ಸಂದೇಶ ಕೊಡಿ ಅಂದ್ರೆ ನೀವ್ ಎಂತ ಸಂದೇಶ ಕೊಡಕ್ ಇಷ್ಟಪಡ್ತೀರಿ?
16: ನೋಡಿ, ನಾನು 25 ವರ್ಷದ ಹಿಂದೆ ಕುಂದಾಪುರದ ಬಗ್ಗೆ ಪ್ರೇಮ ಹೊಂದ್ಕೊಂಡ ಕುಂದಾಪುರ ಬುಕ್ ಹೌಸ್ಗೆ ಕುಂದಾಪುರ ಬುಕ್ ಹೌಸ್ ಅನ್ನಿಟ್ಟಿದ್ದೆ. ಇಡೀ ರಾಷ್ಟ್ರದಲ್ಲಿ ಇದನ್ನ ನಾವು ಕುಂದಾಪುರದ ಒಂದು ಹೆಮ್ಮೆಯನ್ನ ತೋರಿಸುವ ಮಟ್ಟಕ್ಕೆ ನಾವು ಬೆಳೆದಿರಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮದೇ ಆದಂತಹ ಪ್ರಯತ್ನ ನಡೀತಾ ಇದೆ. ಇನ್ ಕೆಲವೇ ದಿವಸಗಳಲ್ಲಿ ನಿಮ್ಗೆ ಎಲ್ಲ ಈ ವಿಚಾರ ಗೊತ್ತಾಗ್ತದೆ.
17: ತುಂಬಾ ಥ್ಯಾಂಕ್ಸ್, ನೀವು ಒಳ್ಳೆ ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ.
16: ನೀವು ನಮಗೂ ಖುಷಿ ಆಯ್ತು, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ದೀರಲ್ಲ, ಬಹಳ ಅದನ್ನು ಮರಿಬಾರದು. ನಾವು ಸಂಸ್ಕೃತಿ ಅಂತ ಹೇಳಿದ್ರೆ ನಾವು ಹಿರಿಯರು ಕೊಟ್ಟಂತ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ನೀಡಬೇಕು, ಅದನ್ನ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ.
18: ಎಲ್ಲರಿಗೂ ನಮಸ್ಕಾರ. ಇವಾಗ ನಾನೀಗ ಬಂದು ರಂಜಿತ್ ಸರ್ ಕ್ಲಿನಿಕ್ ಗೆ ಬಂದಿದ್ದೀನಿ. ಸೊ ಅವ್ರ ಹತ್ರ ಕೇಳೋಣ, ನಮ್ ಕುಂದಾಪುರ ಅಪ್ಡೇಟ್ ಆಗಿ ಖುಷಿ ಇತ್ತಾ ಹೆಂಗೆ ಅಂದ್ರೆ ಕೇಂಬ. ಹಲೋ ಸರ್, ಈಗ ನಮ್ ಕುಂದಾಪುರ 10 ವರ್ಷದಿಂದ ಇದ್ದಂಗೆ ಈಗ ಇಲ್ಲ. ಸೊ ಅಪ್ಡೇಟ್ ಆದ ಹೆಂಗೆ, ನಿಮ್ಗೆ ಖುಷಿ ಇತ್ತಾ?
19: ಎಸ್, ಈಗ ಯಾವುದೇ ಒಂದು ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದಾಗ ಈಗ ಗ್ರೋತ್ ಅನ್ನೋದು ಆಗ್ಲೇಬೇಕು, ಬಿಕಾಸ್ ಡೆವಲಪ್ಮೆಂಟ್ ಈಸ್ ನೆಸೆಸರಿ ಆಗ್ಬೇಕಾಯ್ತಾ. ಈಗ ಕುಂದಾಪುರ ಅಂತ ಬಂದಾಗ ಈಗ ಸಿಟಿ ತುಂಬಾ ಸ್ವಲ್ಪ ಡೆವಲಪ್ ಆಗಿದೆ, ಈಗ ನಂಬರ್ ಆಫ್ ಬಿಲ್ಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಎಲ್ಲ ಕಡೆ ಮನೆಗಳು ಜಾಸ್ತಿ ಆಗ್ತಾ ಇದೆ, ಹಾಗೆ ಆಸ್ ಸಚ್ ಸಿಟಿ ವೈಸು ಈಗ ನಂಬರ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ನಂಬರ್ ಆಫ್ ಕ್ಲಿನಿಕ್ಸ್ ಆಗಿರ್ಬೋದು, ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗ್ತಾ ಇದೆ ಕುಂದಾಪುರ. ಆಸ್ ಸಚ್ ಈಗ ಕಂಪೇರ್ ಟು ಒಂದು ಮ್ಯಾಂಗ್ಳೂರ್ ಅಥವಾ ಉಡುಪಿ ಅಂತ ಮಾಡಿದಾಗ ಏನೆಷ್ಟು ಕುಂದಾಪುರ ಇದೆ, ತುಂಬ ಡೆವಲಪ್ ಆಗಿದೆ ಆಯ್ತಾ. ಹಾಗೆ ಅಂಡ್ ಇಟ್ ಕಮ್ಸ್ ಟು ದಿ ಈಗ ಡಿಫಾರೆಸ್ಟೇಷನ್ ಇದೆಲ್ಲ ಅಂತ ಬಂದಾಗ ಈಗ ನಮ್ಮ ಮನೆ ಹತ್ರನೇ ನೋಡಿದ್ರೆ, ಈಗ ನಾನು ತುಂಬ ಹಳ್ಳಿಯಿಂದಾನೇ ಬಂದವನು ಆಯ್ತಾ, ಅಲ್ಲಿ ನಮ್ಮ ಮನೆ ಸರೌಂಡಿಂಗ್ ಎಲ್ಲ ಮುಂಚೆ ಎಲ್ಲ ಫಾರೆಸ್ಟ್ ಏರಿಯಾಸ್ ಇತ್ತು, ಈಗ ಅಲ್ಲಿ ಅದೆಲ್ಲ ಹೋಗಿದೆ, ಡಿಫಾರೆಸ್ಟೇಷನ್ ಆಗಿ ಎಲ್ಲ ಕಡೆ ಮನೆಗಳು ಬಂದಿದೆ ಈಗ ಆಯ್ತಾ. ಸೊ ಒನ್ ಪಾಯಿಂಟ್ ಆಫ್ ವ್ಯೂ ಅದಂತ ಯೋಚನೆ ಮಾಡಿದಾಗ ನಾವು ಮರ ಗಿಡಗಳೆಲ್ಲ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಮುಂದೆ ಎಲ್ಲ ಹೀಗಾಗ್ತಿದೆ ಅಂತ ಹೇಳಿದ್ರೆ ಪ್ರಕೃತಿಗ ವಿಕೋಪ ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ಮಳೆ ಬರೋ ಟೈಮಿಗೆ ಮಳೆ ಬರಲ್ಲ, ಸೊ ಬೇಸಿಗೆ ಟೈಮಲ್ಲಿ ಕರೆಕ್ಟಾಗಿ ಬೇಸಿಗೆ ಇರಲ್ಲ, ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಇನ್ನು ಈವನ್ ಸೀ ಲೆವೆಲ್ ಅಂತ ನೋಡಿದಾಗ, ಸೊ ವೇವ್ಸ್ ಅಲ್ಲಿಯೂ ಕೂಡ ಒಂದು ಸಲ ತುಂಬ ಪ್ರವಾಹ ಬರುವಂಥ ಆ ಥರ ಎಲ್ಲ ವೇರಿಯೇಷನ್ಸ್ ಎಲ್ಲ ಆಗ್ತವೆ ಆಯಿತಾ. ಬಟ್ ಆದರೂ ಕೂಡ ನಾವು ಸ್ವಲ್ಪ ಗಿಡ ಮರಗಳ ಬಗ್ಗೆನೂ ಸ್ವಲ್ಪ ಜಾಗೃತಿ ಇರಬೇಕು. ಬಟ್ ಸಿಟಿ ಅಂತ ಬಂದಾಗ ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಸಿಟಿಯಲ್ಲಿ ಡೆವಲಪ್ಮೆಂಟ್ ಇರಬೇಕು, ಒಳ್ಳೊಳ್ಳೆ ಫೆಸಿಲಿಟೀಸ್ ಬರಬೇಕು, ಮತ್ತು ಪೇಷಂಟ್ಸ್ಗಳು ನಾನೀಗ ಅನಿಟ್ ಕಮ್ಸ್ ಟು ದಿ ಕ್ಲಿನಿಕ್ ಅಂತ ಬಂದಾಗ ಪೇಷಂಟ್ಸ್ಗಳಿಗೆ ಈಗ ಮುಂಚೆ ಎಲ್ಲ ಪೇಷಂಟ್ಸು ಈಗ ಮಣಿಪಾಲ್ ಅಂತ ಪ್ಲೇಸಸ್ ಎಲ್ಲ ಓಡ್ತಾ ಇದ್ರು, ರಶ್ ಆಗ್ತಾ ಇದ್ರು, ಬೈಂದೂರು ಅಲ್ಲಿಂದೆಲ್ಲ ಹೋಗ್ತಾ ಇದ್ರು, ಈಗ ಎಲ್ಲ ಫೆಸಿಲಿಟೀಸ್ ಅವರಿಗೆ ಕುಂದಾಪುರದಲ್ಲೇ ಸಿಗ್ತಾ ಇದೆ. ದಟ್ ಈಸ್ ಗುಡ್, ಅದೆಲ್ಲ ಒಳ್ಳೆಯದು ಆಯ್ತಾ. ಇಲ್ಲೇ ಎಲ್ಲ ನಿಮ್ಗೆ ಒಳ್ಳೊಳ್ಳೆ ಫೆಸಿಲಿಟಿ ಸಿಗ್ದಾಗ ಸೊ ಆಲ್ಮೋಸ್ಟ್ ಪೇಷಂಟ್ಸಿಗೆ ಎಲ್ಲ ಇಲ್ಲೇ ಕವರ್ ಆಗಿಬಿಡುತ್ತಲ್ಲ. ಇಲ್ಲಾಂದ್ರೆ ಅಲ್ಲಿಂದ ಕುಮಟಾ ಹೊನ್ನವರು ಅಲ್ಲಿಂದ ಅವರೆಲ್ಲ ಹೈವೇಲಿ ಏನೇ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಅವರು ಮಣಿಪಾಲ ತನಕ ಹೋಗಬೇಕಿತ್ತು, ಇವಾಗೆಲ್ಲ ಆಲ್ಮೋಸ್ಟ್ ಕುಂದಾಪುರದಲ್ಲೇ ಆಗ್ತಾ ಇದೆ. ಸೊ ಇದೆಲ್ಲ ಗ್ರೋತ್ ಅಂತ ಬಂದಾಗ ಒಳ್ಳೆಯದು, ಡೆವಲಪ್ಮೆಂಟ್ ಆಗಬೇಕು. ಹಾಗೆ ನಾವು ಸ್ವಲ್ಪ ನೇಚರ್ ಬಗ್ಗೆನೂ ಸ್ವಲ್ಪ ಜಾಗ್ರತೆ ವಹಿಸಬೇಕು.
18: ಅದ್ರ ಜೊತೆಗೆ ಈಗ ನಾವೊಂದು 4-5 ಜನ ಹತ್ರ ಮಾತಾಡ್ಕೊಂಡ್ಬಂದ್ವಿ. ಸೊ ಅವ್ರು ಹೇಳುದಂತಂದ್ರೆ ಈಗ ಪಾರ್ಕಿಂಗ್ ಮಾಡೋಕೆ ಜಾಗ ಅಲ್ಲ, ಕ್ಲಿನಿಕ್ ಆಗ್ಲಿ ಈಗ ಎಂತದ್ದು ಹೋಟೆಲ್ಸ್ ಆಗಲಿ ಎಲ್ಲ ಇತ್ತು, ಸುಮಾರಿತ್ತು ನಮ್ ಕುಂದಾಪುರದಲ್ಲಿ ತುಂಬಾ ಹೋಟೆಲ್ಸ್ ಕ್ಲಿನಿಕ್ಸ್ ಎಲ್ಲ ಇತ್ತು, ಆದ್ರೆ ಪಾರ್ಕಿಂಗ್ ಮಾಡೋಕ್ ಜಾಗ ಇಲ್ಲ.
19: ಪರಿಹಾರ ಅಂದ್ರೆ ನೋಡಿ, ಈಗ ನಮ್ದೇ ಇಲ್ಲಿ ಕ್ಲಿನಿಕ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಸ್ಲಾಟ್ ಇದೆ, ಅಷ್ಟು ಪಾರ್ಕಿಂಗ್ ಸ್ಲಾಟ್ ಇದ್ರೂ ಕೂಡ 9-10 ಕಾರ್ ಅಲ್ಲಿ ಪಾರ್ಕ್ ಆಗುತ್ತೆ ಆಯ್ತಾ. ಬಟ್ ಈಚ್ ಇಂಡಿವಿಜುವಲ್ ಫ್ಯಾಮಿಲಿಯಲ್ಲಿ 4 ಜನ ಇದ್ರೆ 4 ಜನಕ್ಕೆ 4 ಜನ ವೆಹಿಕಲ್ ಕಾರ್ ತಗೊಂಡ್ ಬಂದಾಗ ನೀವು ಎಷ್ಟೇ ಮಾಡ್ಬೇಕಂದ್ರೂ ಕೂಡ ಅದು ಗ್ರಾಜುವಲಿ ಪ್ರಪೋರ್ಷನಲಿ ಹಂಗೆ ರೈಸ್ ಆಗ್ತಾ ಹೋಗುತ್ತೆ. ಸಿಟಿ ಡೆವಲಪ್ ಆದಾಗ ನೀವು ಪಾರ್ಕಿಂಗ್ 10 ಸ್ಲಾಟ್ ಕೊಟ್ಟರು ಕೂಡ ಅಷ್ಟೇ ಜನ ನಂಬರ್ ಆಫ್ ಕಾರ್ ತಗೊಂಡ್ಬರೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಅದು ಅಷ್ಟೇ ಲೆವೆಲ್ಗೆ ಇರುತ್ತೆ. ನೀವು ಎಷ್ಟೇ ಮುಂದೆ ಟ್ರೈ ಮಾಡಿದ್ರು ಕೂಡ ನೀವು ಯಾರ ಹತ್ರನೂ ನೀವು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಕಾರ್ ತಗೋಬೇಡಿ ಅಂತ ಹೇಳಲಿಕ್ಕೆ ಆಗಲ್ಲ, ಎಲ್ಲರಿಗೂ ಇರುತ್ತೆ ನಾವು ಕಾರ್ ತಗೋಬೇಕಂತ ಇರುತ್ತೆ. ಇವಾಗೆಲ್ಲ ಕಡಿಮೆ ಬಜೆಟಲ್ಲೆಲ್ಲ ಸಿಗುತ್ತೆ, ಬೇರೆ ಬೇರೆ EMI ಏನಲ್ಲಿ ಇರೋಕ್ಕೋಸ್ಕರ. ಸೊ ಎಲ್ಲರೂ ತಗೊಳ್ತಾರೆ, ಎಲ್ಲದು ಅವ್ರ ಪರ್ಸನಲ್ ಚಾಯ್ಸ್ ಅದು ಆಯ್ತಾ. ಆದರೂ ಕೂಡ ಈ ಕುಂದಾಪುರ ಇದೊಂದು ಅಂತ ಬಂದಾಗ ಸ್ವಲ್ಪ ಪಾರ್ಕಿಂಗ್ದು ಪ್ರಾಬ್ಲಮ್ ಇದೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಾಬ್ಲಮ್ ಇದೆ, ಎಲ್ಲರೂ ರೋಡ್ ಸೈಡೇ ಎಲ್ಲ ಕಾರನ್ನು ಪಾರ್ಕ್ ಮಾಡಿರ್ತಾರೆ. ನಮ್ಮದೇ ಕೆಲವೊಂದು ಟೈಮ್ ನಾವು ಇಲ್ಲಿಂದ ಹೊರಗಡೆ ಹೋಗುವಾಗ ಅಲ್ಲೇ ಅಲ್ಲಿ ಎದುರುಗಡೆನೇ ಕಾರ್ ನಿಂತಿರುತ್ತೆ, ನಾವು ಕಾಯ್ಬೇಕಾಗತ್ತೆ, ಅವ್ರು ಬಂದು ಇದು ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೊಂದು ಏನಾದರೂ ಒಂದು ಆಲ್ಟರ್ನೇಟ್ ಆಗಿದ್ದರೆ ಒಳ್ಳೇದಿರ್ತಿತ್ತು. ಬಟ್ ಸ್ಪೇಸ್ ಇಲ್ಲ. ಮಾಡ್ಬೇಕಂತ ಹೋದ್ರು ಕೂಡ ಎಲ್ಲಿದೆ ಜಾಗ, ಎಲ್ಲಿದೆ ಮಾಡ್ಬೇಕಲ್ಲ ಎಲ್ಲ, ಯಾಕಂದ್ರೆ ಎಲ್ಲ ಮೊದಲೇ ಮುಂಚೆ ಆಗಿರೋ ಬಿಲ್ಡಿಂಗ್ಸ್ ಎಲ್ಲ ಕಂಜೆಸ್ಟೆಡ್ ಇದೆ.
18: ಈಗ ಇಷ್ಟು ಆಗಿದೆ, ಅದನ್ನ ಬಿಟ್ಟು ಮತ್ತೇನಾದ್ರೂ ಆಗ್ಬೇಕು ಅಂತ ಇದ್ರೆ ಏನು?
19: ನಾನು ಹಾಗಂತ ಹೇಳೋದಾದ್ರೆ ಒಂದು ಸಜೆಷನ್ ಕೊಡ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಹಳ್ಳಿಯಲ್ಲಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರ್ಸ್, ಐಟಿಸ್ ಅವರು ಎಲ್ಲರೂ ಕೂಡ ಬ್ಯಾಂಗ್ಳೂರ್ ಕಡೆ, ಸಿಟಿ ಕಡೆ ಮೂವ್ ಆಗಿದ್ದಾರೆ. ಆಯ್ತಾ, ಈಗ ನೀವು ಬ್ಯಾಂಗ್ಳೂರ್ ಅಂತ ಬಂದಾಗ ಕೋಸ್ಟಲ್ ಬೆಲ್ಟ್ ಅವರು ತುಂಬಾ ಜನ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ನೀವು ಏನು ಸಿಲಿಕಾನ್ ಬೀಚ್ ಅಂತ ಪ್ರೋಗ್ರಾಮ್ಸ್ ಗಳನ್ನ ತಂದು, ಸೊ ಉಡುಪಿ, ಮ್ಯಾಂಗ್ಳೂರು, ಮ್ಯಾಂಗ್ಳೂರಲ್ಲಿ ಯಾವ ತರ ಐಟಿಸ್ ಎಲ್ಲ ಇದೆ ಅದೇ ತರ ಉಡುಪಿಯಲ್ಲಿ ಬರಬೇಕು, ಕುಂದಾಪುರದಲ್ಲಿ ಐಟಿ ಬರಬೇಕು. ಸೊ ಒನ್ಸ್ ಉಡುಪಿ ಕುಂದಾಪುರ ಅಂತ ಪ್ಲೇಸ್ ಎಲ್ಲ ಐಟಿಸ್ ಎಲ್ಲ ಬಂದ್ರೆ, ಸೊ ಅವಾಗ ಏನಾಗುತ್ತೆ, ಸೊ ಮೆಜಾರಿಟಿ ಅವ್ರ ನಮ್ಮ ಹಳ್ಳಿ ಕಡೆದವ್ರ ಮಕ್ಕಳಲ್ಲಿ ಎಷ್ಟೊಂದು ಜನ ಬ್ಯಾಂಗ್ಳೂರಿಗೆ ಉದ್ಯೋಗಕ್ಕೋಸ್ಕರ ಹೋಗಿರ್ತಾರೆ. ಸೊ ಅವರು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರ್ತಾರೆ. ಗೊತ್ತಾಯ್ತಾ? ಸೊ ಅದನ್ನು ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್. ಸೊ ಐಟಿ ರಿಲೇಟೆಡ್ ಏನಾದರೂ ಮಾಡಬೇಕು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜಸ್. ಸೊ ನಮ್ಮ ಉಡುಪಿ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಣಿಪಾಲ್ ಬಿಟ್ಟರೆ ಬೇರೆ ಯಾವುದು ಮೆಡಿಕಲ್ ಕಾಲೇಜಸ್ ಇಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇಲ್ಲ. ಸೊ ಉಡುಪಿ ನೀಡ್ಸೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಇದು ನನ್ನ ಸಜೆಷನ್.